ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ತಿರುಳು ಕರಗದ ಬೀಜ ಮರಳಿ ಹುಟ್ಟಬಹುದೇ ಅಯ್ಯ, ತೊಟ್ಟ ಬಿಟ್ಟ ಹಣ್ಣು ಮರಳಿ ತೊಟ್ಟ ಹತ್ತು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಕಾಯಕವೆಂಬುದು ಕಲ್ಪಿಸಿ ಮಾಡುವಲ್ಲಿ ದುಡಿಗುಣಿಯಂತೆ ಮಡದಿ ಮಕ್ಕಳು

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಇಂದು ಓದುವವರು ಆ ಓದನ್ನು ಒಂದು ಸಂಪತ್ತನ್ನಾಗಿ ಪರಿವರ್ತಿಸಿಕೊಳ್ಳುವವರು ನಮಗೆ ಕಾಣುವುದು ತೀರ ಅಪರೂಪ. ಎಲ್ಲ ಸಂಪತ್ತುಗಳಲ್ಲಿ ಜ್ಞಾನ ಸಂಪತ್ತು ಶ್ರೇಷ್ಠವಾದದ್ದು. ಓದುವುದರ ಮೂಲಕ ಜ್ಞಾನ ಸಂಪದವನ್ನು ನಾವು ಧಾರಾಳವಾಗಿ ಗಳಿಸಬಹುದು. ಈಗ ಒಂದು ಸಮುದ್ರಕ್ಕೆ ಸೀಮೆ ಇದೆ, ಊರಿಗೆ ಗಡಿ ಇದೆ, ಆದರೆ ಜ್ಞಾನಕ್ಕೆ ಗಡಿ, ರೇಖೆ, ಸೀಮೆ ಯಾವುದೂ ಇಲ್ಲ. ಪದವಿಗಾಗಿ ಓದುವುದು ಬೇರೆ, ಅದಕ್ಕಾಗಿ ಜ್ಞಾನ ವಿಕಾಸಕ್ಕೆ ಓದುವುದು ಬೇರೆ ಎಂದೇ ಹೇಳಬೇಕು. ಓದುವ ಹವ್ಯಾಸ ಇದ್ದವರು ಎಲ್ಲಿದ್ದರೂ ಸುಖಿ ಎಂಬ ಮಾತಿದೆ, ಅದು ಸತ್ಯವೂ ಹೌದು. ಅಧ್ಯಯನಶೀಲ ವ್ಯಕ್ತಿ ಸಮಯ ಸಿಕ್ಕಾಗಲೆಲ್ಲ ಓದ್ತಾ ಇದ್ದಾನೆ, ಆಳ ಅನುಭವ ಪಡೆಯುತ್ತಾನೆ, ಅದನ್ನೇ ತನ್ನ ನಿಜವಾದ ಸಂಪತ್ತೆಂದು ಭಾವಿಸುತ್ತಾನೆ. ಆ ಸಂಪತ್ತು ಅಂತಿಂಥ ಸಂಪತ್ತಲ್ಲ, ಬಳಸಿದಷ್ಟು ಬೆಳೆಯುವ, ಮೊಗೆದು ತೆಗೆದಷ್ಟು ಮತ್ತೆ ಮತ್ತೆ ತುಂಬಿಕೊಳ್ಳುವ ಅಕ್ಷಯ ಭಂಡಾರವದು. ಒಂದರ್ಥದಲ್ಲಿ ಅದು ನೀರಿನ ವರತೆಯಂತೆ ನಿರಂತರವಾದದ್ದು. ನಮ್ಮಲ್ಲಿ ಒಂದು ಮಾತಿದೆ, ಎಷ್ಟು ಓದಿದರೂ ಕಡಿಮೆ ಎಂಬ ನಮ್ಮ ಹಿರಿಯರು ಹೇಳುವಂಥ ಮಾತು. ಹೆಚ್ಚು ಹೆಚ್ಚು ಓದಿದಂತೆ ನಮ್ಮ ಅಜ್ಞಾನದ ಪರಿಚಯ ನಮಗಾಗ್ತದೆ. ಆ ಅಜ್ಞಾನವನ್ನು ನಾವು ಜ್ಞಾನದ ಮೂಲಕವಾಗಿ ಮಾತ್ರ ಕಳೆಯಲು ಸಾಧ್ಯ. ಅಪಾರವಾದ ಈ ಜಗತ್ತಿನ ಆಗು ಹೋಗುಗಳನ್ನು ಅರಿಯಲು ಓದು ಒಂದು ದೊಡ್ಡ ಸಾಧನ. ನಿರಂತರ ಓದುವುದರಿಂದ ಜ್ಞಾನದೊಂದಿಗೆ ತಾಳ್ಮೆ, ಸಂಯಮ ಬೆಳೀತದೆ, ಆತ್ಮವಿಶ್ವಾಸ ಮೂಡ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ನಾವು ಮಹಾನ್ ವ್ಯಕ್ತಿಗಳ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳನ್ನು ಓದಿ ಅವರು ಬದುಕಿದ ಆದರ್ಶಗಳನ್ನು ಅರಿತು ಆಚರಿಸಬೇಕು, ಹಾಗೆ ಆಗುವಂತೆ ಇತರರನ್ನು ಪ್ರೇರೇಪಿಸಬೇಕು. ಓದು ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಸಹಾಯಕ. ಓದುವುದರಿಂದ ನಾವು ಎಲ್ಲ ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಳ್ಳುತ್ತೇವೆ, ಅದರಿಂದ ಅನುಭವ ವಿಸ್ತಾರವಾಗ್ತದೆ. ಓದು ವ್ಯಕ್ತಿಯನ್ನು ಪರಿಪೂರ್ಣದೆಡೆಗೆ ಕೊಂಡೊಯ್ಯುತ್ತದೆ. ಓದುವ ಹವ್ಯಾಸ ವ್ಯಕ್ತಿಯ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಪಡೆದಿದೆ. ಓದಿನ ಸಂಪತ್ತು ಗಳಿಸಿದರೆ ಸಮಾಜದಲ್ಲಿ ಅಂಥ ವ್ಯಕ್ತಿಗಳಿಗೆ ವಿಶೇಷ ಗೌರವ ಇದೆ. ಅವರು ತುಂಬ ಓದಿಕೊಂಡಿದ್ದಾರೆ ಎಂದು ಜನ ಅವ್ರ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ. ಅಂತೆಯೇ ಓದಿ ಅನುಭವ ಸಂಪಾದಿಸಿದವರಿಗೆ ಪ್ರತಿಷ್ಠೆ ಇದೆ, ಮಾನ ಸಮ್ಮಾನಗಳಿವೆ. ಒಬ್ಬ ರಾಜ ತನ್ನ ಸ್ವದೇಶದಲ್ಲಿ ಮಾತ್ರ ಪೂಜೆಗೆ ಗೌರವಕ್ಕೆ ಅವನು ಒಳಗೊಳ್ಳಬಹುದು, ಆದರೆ ವಿದ್ವಾಂಸ ಸ್ವದೇಶ ವಿದೇಶಗಳಲ್ಲಿ ಒಂದರ್ಥದಲ್ಲಿ ಎಲ್ಲ ಕಡೆಗೂ ಆತ ಗೌರವಕ್ಕೆ ಪಾತ್ರನಾಗ್ತಾನೆ. ಇಂದು ಓದುವ ಹವ್ಯಾಸ ತೀವ್ರವಾಗಿ ಕಡಿಮೆ ಆಗ್ತಾ ಇದೆ. ಒಳ್ಳೆಯ ಸ್ನೇಹಿತರಂತಿರುವ ಪುಸ್ತಕಗಳನ್ನು ಇಂದಿನ ಜನ ದೂರ ಇಟ್ಟಿದ್ದಾರೆ. ಗಾಂಧೀಜಿ ಹೇಳುವ ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅನ್ನುವಂಥ ಮಾತನ್ನು ಮರೆತಿದ್ದಾರೆ. ಒಂದರ್ಥದಲ್ಲಿ ಇಂದಿನ ಜನರು ಪುಸ್ತಕದ ವೈರಿಗಳಿಗಿದ್ದಾರೆ ಎಂದೇ ಹೇಳಬೇಕು. ನಮ್ಮಲ್ಲಿ ಪುಸ್ತಕ ಕೊಳ್ಳಬಲ್ಲ ಸಾಮರ್ಥ್ಯವುಳ್ಳ ಶ್ರೀಮಂತರಿಗೆ ಓದುವ ಹವ್ಯಾಸವಿಲ್ಲ, ಓದುವ ಹವ್ಯಾಸವುಳ್ಳವರಿಗೆ ಪುಸ್ತಕ ಕೊಳ್ಳುವ ಸಾಮರ್ಥ್ಯವಿಲ್ಲ. ಪುಸ್ತಕ ಸಂಸ್ಕೃತಿಯನ್ನು ಪೋಷಿಸುವ ನಿಟ್ಟಿನಲ್ಲಿ ಪುಸ್ತಕದ ಆಸಕ್ತಿ ಇರುವವರು ಚಿಂತನೆ ನಡೆಸಿ ಓದುವ ಹವ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ತನ್ಮೂಲಕ ಸಮೃದ್ಧ ಸಮಾಜವನ್ನು ಕಟ್ಟಲು ಬಹಳ ಪ್ರಾಮಾಣಿಕವಾಗಿ ಯತ್ನಿಸಬೇಕು. ಒಂದೇ ಒಂದು ಸಣ್ಣ ಕಥೆಯ ಓದು ನಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡುತ್ತದೆ, ಎಲ್ಲಿಲ್ಲದೆ ನೆಮ್ಮದಿ ನೀಡುತ್ತದೆ, ಸಂತೆಯೊಳಗಿದ್ದರೂ ಓದಿದ ಜನರಿಗೆ ಶಾಂತಿಯನ್ನು ಕೊಡುತ್ತದೆ. ಅದೇ ಓದಿನ ಲಾಭ. ದಕ್ಷಿಣ ಆಫ್ರಿಕೆಯಲ್ಲಿದ್ದಾಗ ತಮ್ಮ ಪ್ರಿಯ ಮಿತ್ರ ಪೋಲಕ್ ಎಂಬವನು ನೀಡಿದ ಯುರೋಪಿಯನ್ ಲೇಖಕ ಜಾನ್ ರಸ್ಕಿನ್ನನ ಅನ್ ಟು ದಿಸ್ ಲಾಸ್ಟ್ ಒಂದು ಪುಟ್ಟ ಪುಸ್ತಕವನ್ನು ಗಾಂಧೀಜಿಯವರ ಕೈಗೆ ನೀಡ್ತಾ ಇದ್ದಾರೆ. ಸುಮಾರು 60-70 ಪುಟಗಳ ವ್ಯಾಪ್ತಿಯ ಆ ಪುಸ್ತಕ ಗಾಂಧೀಜಿಯವರು ಪ್ರಯಾಣದ ಮಧ್ಯದಲ್ಲಿ ಓದ್ತಾ ಹೋಗ್ತಾರೆ. ಆ ಪುಸ್ತಕದ ಓದಿನಿಂದ ಅವರು ಗಾಂಧೀಜಿ ಮಹಾತ್ಮರಾಗ್ತಾರೆ. ಅಂತೆಯೇ ದೇಶವನ್ನು ಸುತ್ತು ಇಲ್ಲವೇ ಕೋಶವನ್ನು ಓದು ಎಂಬ ಮಾತು ಇಲ್ಲಿ ನಾವು ನೆನಪಿಸಬೇಕು. ದೇಶವನ್ನು ಸುತ್ತಿದಾಗ, ಒಂದು ಮೌಲಿಕ ಕೃತಿಯನ್ನು ಓದಿದಾಗ ದೊರೆಯುವ ಅನುಭವ ವಿಭಿನ್ನ ಹಾಗೂ ವಿಶಿಷ್ಟ. ಒಂದು ರೀತಿ ಅದು ಸಂಪದ್ಭರಿತ. ಅಂತೆಯೇ ಮನುಷ್ಯ ಪುಸ್ತಕಗಳನ್ನು ಓದಬೇಕು, ಅದರಿಂದ ಲಭಿಸುವ ಅಕ್ಷಯ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕು. ನಮ್ಮ ಪರಂಪರೆಯಲ್ಲಿ ಸ್ವಾಮಿಗಳಾಗುವವರಿಗೆ ಓದು ಹಾಗೂ ದೇಶ ಸುತ್ತುವ ಪರಿಪಾಠವಿರುವುದು ಗಮನೀಯ. ಅಲ್ಲಿ ನಾವು ಸ್ವಾಮಿ ವಿವೇಕಾನಂದರಂಥ ಮಹಾನ್ ಓದುಗ, ಚಿಂತಕ, ಬೋಧಕ ಅವರನ್ನು ನೆನಪು ಮಾಡಿಕೊಂಡರೆ ಓದಿನ ಆ ಆಸಕ್ತಿ ಎಷ್ಟು ಮಹತ್ವದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಭಗವಂತ ಕ್ಷೇತ್ರಜ್ಞನ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ. ಜ್ಞಾನದ ಬಗ್ಗೆ ಹೇಳ್ತಾರೆ. ಜ್ಞಾನ ಅಂದ್ರೆ ಏನು, ಜ್ಞಾನದ ಗುರಿ ಯಾವುದು ಅನ್ನೋದನ್ನ ಹೇಳುತ್ತಾರೆ. 13ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ,

0: ಸದುಚ್ಯತೆ. ಯಾವುದನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯ ಕಾರಣದ ಆಚೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ಸೊ ಇಲ್ಲಿ ಶ್ರೀಕೃಷ್ಣ ಕ್ಷೇತ್ರವನ್ನು, ಕ್ಷೇತ್ರಜ್ಞನನ್ನು ವಿವರಿಸಿದ್ದಾರೆ. ಕ್ಷೇತ್ರಜ್ಞನನ್ನ ತಿಳಿದುಕೊಳ್ಳಲು ಪ್ರಕ್ರಿಯೆಯನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸಿದ್ದಾರೆ. ಈಗ ಜ್ಞೇಯವನ್ನು ಅಂದರೆ ತಿಳಿದುಕೊಳ್ಳಲು ಸಾಧ್ಯವಿರುವುದನ್ನು ವಿವರಿಸಲು ಪ್ರಾರಂಭಿಸಿದ್ದಾರೆ. ಮೊದಲು ಆತ್ಮನನ್ನು, ಅನಂತರ ಪರಮಾತ್ಮನನ್ನ ವಿವರಿಸ್ತಾರೆ. ಕ್ಷೇತ್ರಜ್ಞ, ಆತ್ಮ ಮತ್ತು ಪರಮಾತ್ಮ ಇವೆರಡನ್ನು ತಿಳಿದುಕೊಂಡು ಮನುಷ್ಯ ಜೀವನದ ಅಮೃತವನ್ನು ಸವಿಯಬಹುದು. ಎರಡನೆಯ ಅಧ್ಯಾಯದಲ್ಲಿ ವಿವರಿಸಿದಂತೆ ಜೀವಿಯು ನಿತ್ಯನು ಶಾಶ್ವತನು, ಇದನ್ನು ಇಲ್ಲಿ ದೃಢಪಡಿಸಿದೆ. ಜೀವಿ ಹುಟ್ಟಿದ ನಿಶ್ಚಿತ ದಿನಾಂಕವಿಲ್ಲ. ಭಗವಂತನ ಅಭಿವ್ಯಕ್ತಿ ಪಡೆದ ಜೀವಾತ್ಮನ ಇತಿಹಾಸವನ್ನು ಗುರುತಿಸಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಅದು ಅನಾದಿ. ವೇದ ಸಾಹಿತ್ಯವು ಇದನ್ನು ದೃಢಪಡಿಸುತ್ತದೆ. ನ ಜಾಯತಿ ಮ್ರಿಯತಿ ವಾ ವಿಪಶ್ಚಿತ್ ಕಠೋಪನಿಷತ್ 1.2.18. ಕ್ಷೇತ್ರಜ್ಞನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಅವನು ಜ್ಞಾನದಿಂದ ತುಂಬಿದ್ದಾನೆ. ವೈದಿಕ ಸಾಹಿತ್ಯದಲ್ಲಿ ಶ್ವೇತಾಶ್ವತರ ಉಪನಿಷತ್ತು 6.16. ಪರಮಪ್ರಭು ಪರಮಾತ್ಮನಾಗಿ ಪ್ರಧಾನ ಕ್ಷೇತ್ರಜ್ಞ ಪತಿರ್ಗುಣೇಶ ಎಂದು ಹೇಳಿದೆ. ಹೀಗಂದ್ರೆ ಅವನು ದೇಹದ ಪ್ರಧಾನ ಕ್ಷೇತ್ರಜ್ಞ ಮತ್ತು ಐಹಿಕ ಪ್ರಕೃತಿಯ ತ್ರಿಗುಣಗಳ ಒಡೆಯ. ಸ್ಮೃತಿಯಲ್ಲಿ ಹೀಗೆ ಹೇಳಿದೆ, ದಾಸಭೂತೋ ಹರೇರ್ ಏವ ನಾಸ್ಯಸ್ಯೈವ ಕದಾಚನ. ಜೀವಿಗಳು ಭಗವಂತನ ನಿರಂತರ ದಾಸರು. ಇದನ್ನು ಚೈತನ್ಯ ಮಹಾಪ್ರಭುಗಳು ತಮ್ಮ ಉಪದೇಶದಲ್ಲಿ ದೃಢಪಡಿಸಿದ್ದಾರೆ. ಆದ್ದರಿಂದ ಈ ಶ್ಲೋಕದಲ್ಲಿ ಪ್ರಸ್ತಾವಿಸಿರುವ ಬ್ರಹ್ಮನ್ ವರ್ಣನೆ ವ್ಯಕ್ತಿಗತ ಆತ್ಮಕ್ಕೆ ಸಂಬಂಧಿಸಿದ್ದು. ಬ್ರಹ್ಮ ಎನ್ನುವ ಪದವನ್ನು ಜೀವಿಗೆ ಅನ್ವಯಿಸಿದಾಗ ಅವನು ಆನಂದ ಬ್ರಹ್ಮಗೆ ವ್ಯತಿರಿಕ್ತನಾದ ವಿಜ್ಞಾನ ಬ್ರಹ್ಮನ್ ಎಂದು ತಿಳಿದುಕೊಳ್ಳಬೇಕು. ಆನಂದ ಬ್ರಹ್ಮವು ದೇವೋತ್ತಮ ಪರಮಪುರುಷನಾಗಿರುವಂಥ ಪರಬ್ರಹ್ಮನು. ಸೊ ಜೀವಿಗಳನ್ನು ಬ್ರಹ್ಮನ್ ಅಂತ ಹೇಳಲಾಗುತ್ತೆ, ಆದರೆ ಪರಬ್ರಹ್ಮನ್ ಅಂತೇಳಿ ಭಗವಂತನಿಗೆ ಹೇಳಲಾಗುತ್ತೆ. 14ನೇ ಶ್ಲೋಕ. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸೊ ಭಗವಂತ ಸರ್ವ ವ್ಯಾಪಿಯಾಗಿದ್ದಾನೆ. ತನ್ನ ಅಮಿತ ಕಿರಣಗಳನ್ನು ಪಸರಿಸುತ್ತಾ ಸೂರ್ಯನು ಇರುವಂತೆ ಪರಮಾತ್ಮ ಅಥವಾ ದೇವೋತ್ತಮ ಪರಮಪುರುಷ ಇದ್ದಾನೆ. ಅವನು ತನ್ನ ಸರ್ವವ್ಯಾಪಿ ರೂಪದಲ್ಲಿ ಇದ್ದಾನೆ. ಪ್ರಥಮ ಮಹಾಗುರು ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆಗಳವರೆಗೆ ಎಲ್ಲ ವ್ಯಕ್ತಿಗತ ಜೀವಿಗಳು ಭಗವಂತನಲ್ಲಿ ಇವೆ. ತಲೆಗಳು, ಕೈಗಳು, ಕಾಲುಗಳು ಮತ್ತು ಕಣ್ಣುಗಳಿಗೆ ಹಾಗೂ ಜೀವಿಗಳಿಗೆ ಮಿತಿ ಇಲ್ಲ. ಎಲ್ಲರೂ ಪರಮಾತ್ಮನಲ್ಲಿ ಇದ್ದಾರೆ ಮತ್ತು ಅವನನ್ನು ಅವಲಂಬಿಸಿದ್ದಾರೆ. ಆದ್ದರಿಂದ ಪರಮಾತ್ಮ ಸರ್ವವ್ಯಾಪಿ. ಆದರೆ ವ್ಯಕ್ತಿಗತ ಆತ್ಮ ತನ್ನ ಕೈಗಳು, ಕಾಲುಗಳು ಮತ್ತು ಕಣ್ಣುಗಳು ಎಲ್ಲೆಲ್ಲಿಯೂ ಇವೆ ಎಂದು ಹೇಳಲು ಸಾಧ್ಯವಿಲ್ಲ. ತನ್ನ ಕೈ ಕಾಲುಗಳು ಎಲ್ಲೆಲ್ಲಿಯೂ ಇವೆ ಎನ್ನುವುದು ಅಜ್ಞಾನದಿಂದ ತನಗೆ ಅರಿವಾಗಿಲ್ಲ. ಆದರೆ ಯೋಗ್ಯವಾದ ಜ್ಞಾನವನ್ನು ಪಡೆದಾಗ ತಾನು ಆ ಘಟ್ಟಕ್ಕೆ ಬರುತ್ತೇನೆ ಎಂದು ಅವನು ಯೋಚಿಸಿದರೆ ಅವನ ಯೋಚನೆಯಲ್ಲಿ ವಿರೋಧಾಭಾಸವಿದೆ. ಐಹಿಕ ಪ್ರಕೃತಿಯಿಂದ ಬದ್ಧವಾದ ವ್ಯಕ್ತಿಗತ ಆತ್ಮ ಪರಮೋನ್ನತನಲ್ಲ ಎಂದು ಇದರ ಅರ್ಥ. ಪರಮೋನ್ನತವು ವ್ಯಕ್ತಿಗತ ಆತ್ಮಕ್ಕಿಂತ ಭಿನ್ನ. ಭಗವಂತ ಮಿತಿಯಿಲ್ಲದೆ ತನ್ನ ಕೈಯನ್ನು ಚಾಚಬಲ್ಲ. ವ್ಯಕ್ತಿಗತ ಆತ್ಮ ಇದನ್ನು ಮಾಡಲಾರ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾರಾದರೂ ತನಗೆ ಒಂದು ಹೂವು ಅಥವಾ ಹಣ್ಣನ್ನು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ಅದನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ. ಸೊ ಭಗವಂತ ಬಹು ದೂರದಲ್ಲಿದ್ದರೆ ಅವರು ಈ ವಸ್ತುಗಳನ್ನು ಹೇಗೆ ಸ್ವೀಕರಿಸಲು ಸಾಧ್ಯ? ಇದು ಪ್ರಭುವಿನ ಸರ್ವಶಕ್ತಿ. ಭೂಮಿಯಿಂದ ಬಹುದೂರ ಇರುವ ತನ್ನ ನಿವಾಸದಲ್ಲಿಯೇ ಭಗವಂತ ಇದ್ದರು ಯಾರಾದರೂ ಅರ್ಪಿಸಿದುದನ್ನು ಸ್ವೀಕರಿಸಲು ಅವನು ತನ್ನ ಕೈಯನ್ನು ಚಾಚಬಲ್ಲ. ಇದು ಭಗವಂತನ ಶಕ್ತಿ. ಬ್ರಹ್ಮ ಸಂಹಿತೆಯಲ್ಲಿ 5.37 ಹೀಗೆ ಹೇಳಿದೆ, ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತಃ. ತನ್ನ ದಿವ್ಯಲೋಕದಲ್ಲಿ ಸದಾ ಲೀಲೆಗಳಲ್ಲಿ ಮಗ್ನನಾಗಿದ್ದರೂ ಅವನು ಎಲ್ಲೆಲ್ಲಿಯೂ ಇದ್ದಾನೆ. ವ್ಯಕ್ತಿಗತ ಆತ್ಮವು ತಾನು ಎಲ್ಲೆಲ್ಲಿಯೂ ಇದ್ದೇನೆ ಎಂದು ಹೇಳಿಕೊಳ್ಳಲಾರದು. ಆದ್ದರಿಂದ ಈ ಶ್ಲೋಕ ಪರಮಾತ್ಮನನ್ನು, ದೇವೋತ್ತಮ ಪರಮಪುರುಷನನ್ನು ವರ್ಣಿಸುತ್ತದೆ, ವ್ಯಕ್ತಿಗತ ಆತ್ಮವನ್ನಲ್ಲ. 15ನೇ ಶ್ಲೋಕ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿ ಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಪರಮಾತ್ಮನು ಜೀವಿಗಳ ಎಲ್ಲ ಇಂದ್ರಿಯಗಳ ಮೂಲನಾದರೂ ಅವರಿಗಿರುವಂತೆ ಅವನಿಗೆ ಭೌತಿಕ ಇಂದ್ರಿಯಗಳಿಲ್ಲ. ವಾಸ್ತವವಾಗಿ ವ್ಯಕ್ತಿಗತ ಆತ್ಮಗಳಿಗೆ ಆಧ್ಯಾತ್ಮಿಕ ಇಂದ್ರಿಯಗಳುಂಟು. ಆದರೆ ಬದ್ಧ ಜೀವನದಲ್ಲಿ ಐಹಿಕ ಘಟಕಾಂಶಗಳು ಅವನ್ನು ಮರೆ ಮಾಡಿರುತ್ತವೆ. ಆದ್ದರಿಂದ ಇಂದ್ರಿಯಗಳ ಚಟುವಟಿಕೆಗಳು ಜಡವಸ್ತುವಿನ ಮೂಲಕ ಪ್ರಕಟವಾಗುತ್ತೆ. ಪರಮಪ್ರಭುವಿನ ಇಂದ್ರಿಯಗಳಿಗೆ ಈ ಬಗೆಯ ಮರೆಯಿಲ್ಲ. ಅವನ ಇಂದ್ರಿಯಗಳು ಅಲೌಕಿಕವಾದವು. ಆದ್ದರಿಂದ ಅವನನ್ನು ನಿರ್ಗುಣ ಎಂದು ಕರೆಯಲಾಗಿದೆ. ಗುಣ ಎಂದರೆ ಐಹಿಕ ಗುಣಗಳು. ಆದರೆ ಭಗವಂತನಿಗೆ ಐಹಿಕ ಗುಣಗಳಿಲ್ಲ. ಭಗವಂತನ ಇಂದ್ರಿಯಗಳಿಗೆ ಐಹಿಕ ಅಚ್ಚಾದನೆ ಇಲ್ಲ. ಭಗವಂತನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಂತೆ ಅಲ್ಲ ಎಂದು ಅರ್ಥ ಮಾಡಿಕೊಳ್ಬೇಕು. ಶ್ವೇತಾಶ್ವತರ ಉಪನಿಷತ್ತಿನ ಅಪಾಣಿ ಪಾದು ಜವನೋ ಗ್ರಹೀತ ಎನ್ನುವ ಶ್ಲೋಕದಲ್ಲಿ ಇದನ್ನು ಬಹು ಚೆನ್ನಾಗಿ ವಿವರಿಸಿದೆ. ಭಗವಂತನಿಗೆ ಅಹಿಕ ಕಲ್ಮಶದ ಸೋಂಕಿರುವ ಕೈಗಳಿಲ್ಲ. ಆದರೂ ಭಗವಂತನಿಗೆ ಕೈಗಳಿವೆ. ಅವನಿಗೆ ಅರ್ಪಿಸಿದ ಯಜ್ಞಗಳನ್ನು ಸ್ವೀಕರಿಸುತ್ತಾನೆ. ಬದ್ಧ ಆತ್ಮಕ್ಕೂ ಪರಮಾತ್ಮನಿಗೂ ಇದೇ ವ್ಯತ್ಯಾಸ. ಭಗವಂತನಿಗೆ ಅಹಿಕ ಕಣ್ಣುಗಳಿಲ್ಲ. ಆದರೆ ಭಗವಂತನಿಗೆ ಆಧ್ಯಾತ್ಮಿಕ ಕಣ್ಣುಗಳಿವೆ. ಇಲ್ಲವಾದರೆ ಹೇಗೆ ಭಗವಂತ ನೋಡಲು ಸಾಧ್ಯವಾಗ್ತಾಯಿತು? ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನ ಆತ ಕಾಣುತ್ತಾನೆ. ಆತನು ಜೀವಂತ ಪ್ರಾಣಿಯ ಹೃದಯದಲ್ಲಿ ಇದ್ದಾನೆ. ನಾವು ಹಿಂದೆ ಏನು ಮಾಡಿದ್ದೇವೆ, ಈಗ ಏನು ಮಾಡುತ್ತಿದ್ದೇವೆ ಮತ್ತು ಮುಂದೆ ನಮಗಾಗಿ ಏನು ಕಾದಿದೆ ಎಲ್ಲವೂ ಅವನಿಗೆ ಗೊತ್ತು. ಇದನ್ನು ಭಗವದ್ಗೀತೆಯಲ್ಲೂ ದೃಢಪಡಿಸಿದೆ. ಆದರೆ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಸೊ ಭಗವಂತ ಸರ್ವವ್ಯಾಪಿ. ಆದ್ದರಿಂದ ಭಗವಂತ ನಡೆದಾಡುವ ಅವಶ್ಯಕತೆ ಇಲ್ಲ. ಆದರೂ ಭಗವಂತ ಈ ಪೃಥ್ವಿಯಲ್ಲಿ ಬಂದಾಗ ಅವರು ಎಲ್ಲ ಕಡೆ ನಡೆದಾಡುತ್ತಾರೆ. ಆದರೆ ಆಧ್ಯಾತ್ಮಿಕ ಕಾಲುಗಳಿರುವುದರಿಂದ ಆಕಾಶದಲ್ಲೆಲ್ಲ ಭಗವಂತ ಪ್ರಯಾಣ ಮಾಡಬಲ್ಲ. ಅಂದರೆ ಭಗವಂತ ನಿರಾಕಾರನಲ್ಲ. ಅವನಿಗೆ ಕಣ್ಣುಗಳು, ಕೈಗಳು, ಕಾಲುಗಳು, ಉಳಿದೆಲ್ಲ ಅಂಗಾಂಗಗಳಿವೆ. ಆದರೆ ಭೌತಿಕವಾದಂಥ ಇಂದ್ರಿಯಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಭಗವಂತನ ಅವಿಭಾಜ್ಯ ಅಂಗಗಳಾದ್ರಿಂದ ನಮಗೂ ಆ ಅಂಗಾಂಗಗಳಿವೆ. ಆದರೆ ಭಗವಂತನ ಇಂದ್ರಿಯಗಳಿಗೆ ಐಹಿಕ ಪ್ರಕೃತಿಯ ಕಲ್ಮಶದ ಸೋಂಕಿಲ್ಲ. ಸೊ ಭಗವಂತ ಇಲ್ಲಿ ಕಾಣಿಸಿಕೊಂಡಾಗ ತನ್ನ ಅಂತರಂಗ ಶಕ್ತಿಯಿಂದಾಗಿ ತಾನಿರುವಂತೆಯೇ ಕಾಣಿಸಿಕೊಳ್ಳುತ್ತೇನೆ ಅಂತ ಭಗವದ್ಗೀತೆಯಲ್ಲಿ ಅವರು ದೃಢಪಡಿಸ್ತಾರೆ. ಐಹಿಕ ಶಕ್ತಿ ಭಗವಂತನನ್ನ ಮಲಿನಗೊಳಿಸುವುದಿಲ್ಲ. ಯಾಕೆಂದರೆ ಅವನು ಐಹಿಕ ಶಕ್ತಿಯ ಪ್ರಭು. ಅವನ ಇಡೀ ಶರೀರವು ಆಧ್ಯಾತ್ಮಿಕವಾದದ್ದು ಎನ್ನುವುದನ್ನು ವೇದ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಅವನದು ಶಾಶ್ವತ ರೂಪ. ಅದಕ್ಕೆ ಸಚ್ಚಿದಾನಂದ ವಿಗ್ರಹ ಎಂದು ಹೆಸರು. ಅವನಲ್ಲಿ ಎಲ್ಲ ಸಿರಿಗಳಿವೆ. ಅವನು ಎಲ್ಲ ಶ್ರೀಮಂತಿಕೆಯ ಒಡೆಯ. ಎಲ್ಲ ಶಕ್ತಿಯು ಅವನಿಗೆ ಸೇರಿದ್ದು. ಅವನು ಅತ್ಯಂತ ಧೀಮಂತ ಮತ್ತು ಜ್ಞಾನಪೂರ್ಣ. ಇವು ದೇವೋತ್ತಮ ಪರಮಪುರುಷನ ಕೆಲವು ಲಕ್ಷಣಗಳು. ಅವನು ಎಲ್ಲ ಜೀವಿಗಳ ಪಾಲಕ ಮತ್ತು ಎಲ್ಲ ಚಟುವಟಿಕೆಗಳ ಸಾಕ್ಷಿ. ವೇದ ಸಾಹಿತ್ಯದಿಂದ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುವ ಮಟ್ಟಿಗೆ ಪರಮಪ್ರಭು ಯಾವಾಗಲೂ ದಿವ್ಯನು. ಅವನ ತಲೆ, ಮುಖ, ಕೈಗಳು ಮತ್ತು ಕಾಲುಗಳನ್ನು ನಾವು ಕಾಣಲು ಸಾಧ್ಯವಿಲ್ಲದಿದ್ದರೂ ಅವನಿಗೆ ಅವುಗಳುಂಟು. ನಾವು ಅಲೌಕಿಕ ಸ್ಥಿತಿಗೆ ಏರಿದಾಗ ಅವನ ರೂಪವನ್ನು ನಾವು ಕಾಣಬಹುದು. ನಮ್ಮ ಇಂದ್ರಿಯಗಳಿಗೆ ಅಹಿಕ ಕಲ್ಮಶದ ಸೋಂಕಿರುವುದರಿಂದ ನಾವು ಅವನ ರೂಪವನ್ನು ಕಾಣಲಾರೆವು. ಆದ್ದರಿಂದಲೇ ಇನ್ನು ಅಹಿಕ ಪ್ರಭಾವದಲ್ಲಿರುವ ನಿರಾಕಾರವಾದಿಗಳು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರರು. 16ನೇ ಶ್ಲೋಕ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ವದ ವಿಜ್ಞೇಯಂ ದೂರಸ್ಥಂ ಚಾಂತಿ ಕೇಚತ. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದು ಭಗವಂತನ ಅಚಿಂತ್ಯ ಶಕ್ತಿಯನ್ನ ತೋರಿಸುತ್ತದೆ. ಭಗವಂತ ಹೇಗೆ ಅತಿ ದೂರದಲ್ಲಿದ್ದರೂ ಸಮೀಪದಲ್ಲೂ ಇದ್ದಾರೆ, ದೂರದಲ್ಲೂ ಇದ್ದಾರೆ ಅನ್ನುವಂಥದ್ದನ್ನ, ಅಂದರೆ ಎಲ್ಲದರ ಒಳಗಡೆ ಇದ್ದಾರೆ, ಹೊರಗಡೆಯೂ ಇದ್ದಾರೆ ಅನ್ನುವಂಥದ್ದು ಭಗವಂತನ ಅಚಿಂತ್ಯ ಸ್ವರೂಪವನ್ನ ತೋರಿಸುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. पी गोपीनाथन नायर भारतीय सामाजिक कार्यकर्ते आणि स्वातंत्र्य कार्यकर्ते, पद्मश्री जमनालाल बजाज पुरस्कार प्राप्त यांची आज पुण्यतिथी. थिरुलल्लू करुणाकरन भारतीय कवी आणि विद्वान यांची पुण्यतिथी आजच. बाळूगुप्ते भारतीय क्रिकेट खेळाडू यांची पुण्यतिथी आजच्याच दिवशी. बाबूराव अर्नाळकर रहस्य कथाकार यांची पुण्यतिथी आजच आहे. अनुग्रह नारायण सिन्हा भारतीय वकील यांची पुण्यतिथी आजच. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईन, पण तोपर्यंत तुम्ही एकत्र वेणू थोणी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಡೌನ್ ಸಿಂಡ್ರೋಮ್ ಹೊಂದಿರುವಂತಹ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ, ಅವರು ವಿಶೇಷರು. ಅವರ ಪ್ರತಿ ಸಾಧನೆಯ ಹಿಂದೆ ಅಡಗಿರುವುದು ಪಾರ ತಾಳ್ಮೆ, ಪ್ರೀತಿ ಮತ್ತು ತಾಯಿಯ ನಿರಂತರ ಶ್ರಮ. ಇಂದು ನಮ್ಮೊಂದಿಗಿದ್ದಾರೆ. ರಾಷ್ಟ್ರೀಯ ಮಟ್ಟದ ಪ್ಯಾರಾ ಸ್ವಿಮ್ಮಿಂಗ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದು ಡೌನ್ ಸಿಂಡ್ರೋಮ್ ಕ್ರೀಡಾಕೂಟಗಳಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ತಂದ ಕುಮಾರಿ ಶರಣ್ಯ ಕುಂಬಾರ್ ಹಾಗೂ ಅವರ ತಾಯಿ ಸಂತೋಷ ಕಲಾ ಕುಂಬಾರ್. ಶರಣ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಕೂಡ ಹೆಮ್ಮೆಯ ಸ್ವಾಗತ. ಮೇಡಮ್
1: ನಮಸ್ಕಾರ. ಮೇಡಮ್
0: ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಮಗುವನ್ನ ಬೆಳೆಸಿ ಆಕೆಯ ಕನಸಿಗೆ ರೆಕ್ಕೆ ನೀಡಿದ ಆ ತಾಯಿಯ ಹೃದಯದ ಮಾತುಗಳನ್ನ ಜೊತೆಗೆ ಶರಣ್ಯಳ ಮುಗ್ಧ ಮಾತುಗಳನ್ನ ಕೇಳೋಣ. ಮೇಡಮ್, ನಮ್ಮ ಮಗಳು ವಿಶೇಷ ಮಗು ಅನ್ನೋ ಒಂದು ಸತ್ಯ ನಿಮಗೆ ತಿಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಮೂಡಿದವು? ತಾಯಿಯಾಗಿ ತಾವು ಮೊದಲು ತೆಗೆದುಕೊಂಡ ನಿರ್ಧಾರ ಏನಾಗಿತ್ತು? ಮೇಡಮ್,
1: ಮೊದಲು ಇವಳು ಸ್ವಲ್ಪ ಸ್ಲೋ ಲರ್ನರ್ ಇಂಟೆಲೆಕ್ಚುಯಲ್ ಅಂತ ಗೊತ್ತಾದಾಗ ಎಲ್ಲ ತಾಯಿಗೆ ಸಹಜವಾಗಿ ಒಂದು ಶಾಕ್ ಆಗ್ತೈತಿ. ಆ ಶಾಕ್ ನನಗೂ ಆಯಿತು. ಈ ಥರ ಮಗು ನನಗೆ ಹೆಂಗಾಯಿತು ಅಂತ ನಾ ಭಾಳ ಬೇಜಾರಾಯಿತು. ಸ್ವಲ್ಪ ದಿನ ಡಿಪ್ರೆಷನ್ ಒಳಗೂ ಹೋದೆ. ಆಮೇಲೆ ಎಷ್ಟೋ ಡಾಕ್ಟ್ರಿಗೆಲ್ಲ ಹೋಗಿ ಈ ಥರ ಯಾಕಂತ ಎಲ್ಲ ಕೇಳಿದೆ. ಆಗ ಅವರ ತನ್ನ ಮಕ್ಕಳನ್ನೇ ತೋರಿಸಿದ್ದು ಉದಾಹರಣೆಗಳು ಇದಾವ್ರಿ, ನಮ್ಮ ಮಕ್ಕಳು ಈ ಥರ ಅದಾರು. ಒಬ್ಬರು ಸಿವಿಲ್ ಹಾಸ್ಪಿಟಲ್ದಲ್ಲೇನೋ ಮೇಡಮ್ ಇದ್ರು. ಮಾರ್ನಿಂಗ್ ನಾ ಇವಳನ್ನ ವಾಕಿಂಗ್ ಕೊಯ್ತಿದ್ನಿ. ಅವ್ರು ಹೇಳಿದರು, ನಾ ಡಾಕ್ಟರ್ ಅದೇನಿ, ನನ್ನ ಮಗಳ ನಿನ್ನ ಮಗಳು ಓಡಾಡ್ತಾಳು, ನನ್ನ ಮಗಳೇ ಅಲ್ಲೇ ಹಾಸಿಗೆಯಲ್ಲೇನೇ ಇರ್ತಾಳು, ನೀ ನೋಡ್ಬಾಬೇಕಾದ್ರೆ ಬಂದ, ನೀ ಈ ಥರ ಆದ್ರೆ ಇದು ಉಪಯೋಗಿಲ್ಲ ಅಂತ. ಒಂದಿನ ಈ ಸಮಾಜದ ಕಿ ಜೊತೆ ಮಾಡೋ ಬಿಹೇವಿಯರ್ ಮತ್ತು ಮನೆಯೊಳಗೂ ಕೆಲವೊಂದು ಈ ಥರ ಘಟನೆಗಳಾದ್ವು ಅಲ್ಲ ಇವಳನ್ನ ಅಂತ. ಈ ಥರ ಮಗು ನಮಗೆ ಯಾಕೆ ಅನ್ನೋದನ್ನು ಮನೆಯೊಳಗೂ ನಾ ಅಪವಾದಕ್ಕೆ ಗುರಿ ಆದ್ನಿ. ಒಂದಿನ ನನಗೆ ಆಯಿತು ಇಲ್ಲ, ನನ್ನ ನಾನು ವಿಚಾರ ಮಾಡಿ ಒಂದಿನ ಎದ್ನಿ ನಾನು ಇಲ್ಲ ನನ್ನ ಮಗಳನ್ನ ಈ ಒಂದು ದೇಶಕ್ಕೆ ಗುರುತಿಸ್ತೀನಿ ಅಂಥೇಳಿ ನಾ ಈ ಲೆವೆಲ್ಗೆ ಬರೋಕ್ಕೆ ಕಾರಣ ಆಯಿತು. ಮತ್ತು ಸ್ವಲ್ಪ ಜನರ ಮಾತನ್ನು ನನಗೆ ಅವರ ಆ ಥರ ಮಾತಾಡಿದ್ರಂತ ಇವತ್ತು ನನ್ನ ಮಗಳು ಈ ಲೆವೆಲ್ಗೆ ಇದ್ದಾಳ್ರಿ.
0: ಮೇಡಮ್, ಇವಾಗ ಕೆಲವರು ಇಂತಹ ಸವಾಲುಗಳಿಗೆ ಬಹಳಷ್ಟು ಎದೆಗುಂದು ಬಿಡ್ತಾರೆ, ಆದರೆ ನೀವು ಆ ಒಂದು ಸವಾಲನ್ನ ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಈಗ ಶರಣ್ಯನ ಒಂದು ಈಜಿನ ಲೋಕಕ್ಕೆ ಕರೆದುಕೊಂಡು ಬರ್ತೀರಾ, ಆವಾಗ ತಾವು ಈಜಿನ ಲೋಕಕ್ಕೆ ಕರೆದುಕೊಂಡು ಬರಬೇಕು ಅನ್ನುವಂಥ ಯೋಜನೆ ಬಂದದ್ದು ಹೇಗೆ? ಆಗ ಯಾವ ರೀತಿಯ ಸವಾಲುಗಳನ್ನು ತಾವು ಎದುರಿಸಿದ್ರಿ ಅಂತ?
1: ಈಜಿನ ಲೋಕಕ್ಕೆ ಕರ್ಕೊಂಡು ಬರ್ಬೇಕಂತಂದ್ರೆ ಇವಳಿಗೆ ಹೇಳಿದ್ನಲ್ಲ, ಈಗ ಫಸ್ಟ್ ನಾ ಈ ಜನರಿಗೆ ಗುರುತಿಸ್ತೀನಿ ನನ್ನ ಮಗಳನ್ನ ಅಂತ. ಎದ್ದಾಗ ಇವಳನ್ನ ಡಾನ್ಸ್ ಮಾತಾಡೋಕದು ಏನಾದರೂ ಬರ್ತೈತೆ ನೋಡೋಣ ಅಂತ ಅವಳು ತೊದಲು ಮಾತಾಡ್ತಿದ್ಲು, ಅಷ್ಟು ಸರಿ ಮಾತಾಡ್ತಿರ್ಲಿಲ್ಲ. ಹಿಂಗಾಗಿ ಅವಳಿಗೆ ಡಾನ್ಸ್ ಕ್ಲಾಸಿಗೆ ಹಾಕೋಣ ಅಂತ ಅಲ್ಲಿ ಹೋದ್ನಿ. ಅವರು ನಿಮ್ಮ ಮಗಳಿಗೆ ಇದೆಲ್ಲ ಬರೋದಿಲ್ಲ ಇಲ್ಲ ಅಂತ ಹೇಳಿದ್ರು. ಎಜುಕೇಶನ್ ಸಲುವಾಗಿನೂ ಎಷ್ಟೋ ಸ್ಕೂಲ್ಗಳು ಅದಾವ, ಅವಳನ್ನ ತಗೊಂಡು ಹೋದ್ರೆ ಅವಳ ಡೊನೇಷನ್ ಅನ್ನು ನನಗೆ ವಾಪಸ್ ಕೊಟ್ಟು ನಿಮ್ಮ ಮಗಳನ್ನ ತಗೊಳ್ಳೋದಿಲ್ಲ ಅಂತ ನಡೆದಂಥ ಘಟನೆಗಳನ್ನು ಅದಾವ. ಆಮೇಲೆ ಸಿಂಗಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಅಲ್ಲಿ ಹಾಕಿದ್ನಿ, ಅವರೂ ತಗೊಳ್ಳಿಲ್ಲ. ಈ ಥರ ಭಾಳ ಅವಳ ಜೊತೆ ಆಯಿತು. ಒಂದಿನ ವಾಟರ್ ಪಾರ್ಕಿಗೆ ಹೋದಾಗ ಅವಳು ನೀರಲ್ಲಿ ಭಾಳ ಆಟ ಆಡ್ತಿದ್ಲು, ನೀರಂದ್ರೆ ಭಾಳ ಇಷ್ಟ ಅಂತ ನನಗೆ ಗೊತ್ತಾಯಿತು. ಆವಾಗ ಅವಳ ಹೈಟನ್ನು ಭಾಳ ಕಡಿಮೆ ಇದ್ದಿದ್ದರಿಂದ ನಾ ಅವಳನ್ನ ಸ್ವಿಮ್ಮಿಂಗ್ ತೊಗೊಂಡು ಹೋದೆ. ಅಲ್ಲಿ ಬೇರೆ ಕಡೆ ಒಂದು ಕಡೆ ಸ್ವಿಮ್ಮಿಂಗ್ ಹೋಯ್ತಿದ್ನಿ, ಅವ್ರು ಅಷ್ಟು ಸರಿ ಹೇಳ್ತಿರ್ಲಿಲ್ಲ. ಯಾವಾಗ ನನಗೆ ಇಲ್ಲೊಬ್ಬರು ಹೇಳಿದ್ರು ಸಿವಿಲ್ ಹಾಸ್ಪಿಟಲ್ನಾಗ ಇಲ್ಲಿ ಉಮೇಶ್ ಕಲ್ಗಟ್ಗಿ ಸರ್ದ ಕೆಎಲ್ಇ ಜೈನ್ ಎಮ್ಸಿಗೆ ಹೋಗ್ರಿ ಅಂತ, ಅವಾಗಿಲ್ಲಿ ನಾ ಅವಳನ್ನ ತೊಗೊಂಡು ಬಂದೆ. ನನಗೆ ಉಮೇಶ್ ಕಲ್ಗಟ್ಗಿ ಸರ್ ಭಾಳ ಹೆಲ್ಪ್ ಮಾಡಿದ್ರು. ಅವತ್ತಿಂದ ನನ್ನ ಮಗಳ ಜರ್ನಿ ಸ್ಟಾರ್ಟ್ ಆಯಿತು, ಇಲ್ಲಿಗೆ ಬಂದು ನಿಂತಿದ್ದೆ. ಮೇಡಮ್,
0: ಮೇಡಮ್ ಈಗ ಮೊದಲ ದಿನ ಸ್ವಿಮ್ಮಿಂಗ್ ಪೂಲ್ಗೆ ಈಗ ಶರಣ್ಯಾಳನ್ನ ಕರೆದುಕೊಂಡು ಹೋದಾಗ, ಅಂದ್ರೆ ತಾಯಿಯ ನಂಬಿಕೆಯ ಮಗುವಿಗೆ ಒಂದು ಶಕ್ತಿ ಅಂತ ಹೇಳ್ತಾರೆ, ಶರಣ್ಯಳಿಗೆ ಯಾವ ರೀತಿಯ ಒಂದು ಧೈರ್ಯವನ್ನ ತಾವು ತುಂಬಿದ್ರಿ ಅಂತ?
1: ನಾನು ಅವಳಿಗೆ ಫಸ್ಟ್ಗೆ ನೀರ್ಗೆ ಇಳಿದ ತಕ್ಷಣ ಕೆಲವು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವಳು ಹೆದರಿದ್ಲ ಸ್ವಲ್ಪ ದಿನ. ಅವಾಗ ಅವ್ರು ಕಲ್ಸೋದನ್ನು ಇವಳಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ನಾನು ಅವಳಿಗೆ ಹಂಗ ಸಹಜ್ ಒಂದಕ್ಕೆ ಹೈಟ್ ಬೆಳಿಲಿ ಅಂತ ತಗೊಂಡು ಹೋಗಿದ್ನಿ. ಅವಾಗ ಅವಳಿಗೆ ಏನು ತಿಳಿಲಾರ್ದಾಯ್ತು. ಅವಾಗ ನಾನು ಇಳಿದ್ ನೀರಲ್ಲಿ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ ಇವಳಿಗೆ ತಿಳಿದ್ ನಾನು ಮನೆಗೆ ಹೋಗಿ ತಿಳಿಸ್ತೀನಿ ಅಂತ. ಅವಾಗ ನಾ ಸ್ವಲ್ಪ ದಿನ ಅದ ಯಾವ ಥರ ಅವರೆಲ್ಲ ಹೇಳ್ತಿದ್ರು ಅದನ್ನು ತಿಳ್ಕೊಂಡು ಮನೆಗೆ ಹೋಗಿ ಅವಳಿಗೆ ಬಕೆಟ್ನಲ್ಲಿ ಅವಳದ್ದ ಹಿಂಗೆ ಈ ಥರ ನೀ ಮೂಗೆ ಈ ಥರ ಹಿಡಿಬೇಕು, ಬಾಯಿಂದ ಹಿಂಗೆ ತೊಗೊಳ್ಬೇಕು, ಅವ್ರು ಏನೇನು ಹೇಳ್ತಿದ್ರಲ್ಲ ಅದೆಲ್ಲ ನಾ ಅವಳಿಗೆ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೂ ಗೊತ್ತಾಯಿತು ಇವಳಿಗೆ ಇಷ್ಟೊಂದು ಅರ್ಥ ಆಗಲ್ಲ ಅಂತ. ಅವರನ್ನು ಅವಳ ದಾರಿಲೇನೆ ಹೋಗಿ ಅವಳ ಕೋಚ್ಗಳನ್ನು ಎಲ್ಲ ಕಲಿಸಿದ್ರು. ಅವರು ನಾನು ಎಲ್ಲ ಕೂಡೆ ಅವರಿಗೆ ಅವಳಿಗೆ ಕಲಿಸಿದ್ರಿಂದ ಅವಳು ಮುಂದುವರಿದ್ಲು ಮೇಡಮ್.
0: ಅಂದರೆ ಮಗಳಿಗಾಗಿ ತಾವು ಸ್ವಿಮ್ಮಿಂಗನ್ನು ಕಲಿತು?
1: ಹಾಂ, ಮಾಡಿದ್ವಿ. ಮತ್ತೆ ಅವಳಿಗೆ ಬೆಳಿಗ್ಗೆ 5 ಗಂಟೆಗೆಲ್ಲ ಕರ್ಕೊಂಡು ಬಂದು ಅವಳಿಗೆಲ್ಲ ಯಾವ ಥರ ಇಲ್ಲಿ ಗ್ರೌಂಡಲ್ಲೆಲ್ಲ ಅವ್ರು ಏನು ಕಲಿಸ್ತಾರೆ ಇವತ್ತು ಅದನ್ನೆಲ್ಲ ಬರ್ಕೊಂಡು ಅವಳಿಗೆ ಈ ಥರ ಇವತ್ತು ಹೇಳ್ತಾರೆ ಈ ಥರ ಮಾಡಬೇಕು ಎಲ್ಲ ಜನರಿಗೆ ತೋರಿಸ್ತಾ ಇದ್ದೆ. ಮತ್ತು ನಾನು ಟಿ ವಿ ಒಳಗೂ ಯಾರ್ಯಾರು ಈ ಸಾಧನೆ ಮಾಡಿದ್ದಾರೆ ಅವಾಗ ಲಾಕ್ಡೌನ್ ಇದ್ದಿದ್ದರಿಂದ ಅವಳಿಗೆ ನಾನು ಮೊಬೈಲಲ್ಲೂ ತೋರಿಸ್ತಿದ್ನಿ, ನೀನೊಬ್ಳೆ ಎಲ್ಲ ನೋಡಿ ಈ ಥರ ಇದ್ದವರೆಲ್ಲ ಯಾವ ಸಾಧನೆ ಮಾಡಿದ್ದಾರೆ, ಕಾಲಿಲ್ಲ ಕೈ ಇಲ್ಲ ಮತ್ತು ನೀ ಇಷ್ಟು ಮೇಲೆ ಹೋಗ್ಬೇಕಂದ್ರೆ ಇದೆಲ್ಲ ಮಾಡಾಕನ ಬೇಕು ಅಂತ ಅವಳಿಗೆ ಅಷ್ಟು ಅರ್ಥ ಹಾಕಿ ಮೂಡ್ ನೋಡಿ ನೋಡಿ ನೋಡಿ ನೋಡಿ ನಾನು ಅದೆಲ್ಲ ತೋರಿಸಿದಾಗ ಅವಳಿಗೆ ಅನ್ನಿಸ್ತು ನಾನು ಮಾಡಬೇಕು ಅಂತ.
0: ಶರಣ್ಯ, ನಿಂಗೆ ಈಜು ಅಂದ್ರೆ ಇಷ್ಟ? ಹಾಂ
2: ಆಂಟಿ, ಈಜು ಅಂದ್ರೆ ಭಾಳ ಇಷ್ಟ.
0: ನೀ ದಿನ ಸ್ವಿಮ್ಮಿಂಗ್ ಹೋಗ್ತಿ?
2: ಹಾಂ, ಮುಂಜಾನೆ 3 ಟೈಮ್, ಸಂಜೆಗೆ 3 ಟೈಮ್ ಹೋಗ್ತೇನೆ. ಮುಂಜಾನೆ ಸಂಜೆ
0: ಮುಂಜಾನೆ ಸಂಜೆಗೆ ಹೋಗ್ತಿ. ನಿನಗೆ ಯಾವ ಸ್ಟ್ರೋಕ್ ಅಂದ್ರೆ ಭಾಳ ಇಷ್ಟ? ಈಗ ಹೇಳ್ತಾರಲ್ಲ ಫ್ರೀ ಸ್ಟ್ರೋಕ್.
2: ನಂಗೆ ಫ್ರೀ ಸ್ಟೈಲ್ ಇಷ್ಟ.
0: ಇಷ್ಟ. ನಿನ್ಗೆ ಈಗ ನೀರಿಗೆ ಇಳಿದಾಗ ಭಾಳ ಖುಷಿ ಆಗ್ತತಿ?
2: ಹಾ, ನೀರ್ನಾಗ ಇಳಿದಾಗ ಜಿಗಿತೇನೆ ಜಿಗಿತೇನೆ ನೀರ್ನ.
0: ಎಂಜಾಯ್ ಮಾಡ್ತಿ?
2: ಎಂಜಾಯ್.
0: ಮೇಡಮ್, ಇಲ್ಲಿವರೆಗೂ ಶರಣ್ಯಳಿಗೆ ಈಗ ಅವಳು ಹೋದಂತಹ ಸ್ಪರ್ಧೆಗಳಾಗಿರ್ಬೋದು, ಶರಣ್ಯ ಹೋದಂತಹ ಸ್ಪರ್ಧೆಗಳಾಗಿರ್ಬೋದು, ಅವಳ ಸಾಧನೆ, ಅವಳಿಗೆ ಸಿಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ತಿಳಿಸಿ ಮೇಡಮ್.
1: ಅವಳು ಫಸ್ಟ್ಗೆ ಈ ತರ ಕಾಂಪಿಟೇಷನ್ ಮಾಡ್ತಾಳ ಅಂತ ನನಗೇನು ವಿಶ್ವಾಸ ಇರಲಿಲ್ಲ. ಯಾವಾಗ ಲಾಕ್ಡೌನ್ ಮುಗಿದ ತಕ್ಷಣ ಫಸ್ಟ್ಗೆ ಸ್ಟೇಟ್ ಲೆವೆಲ್ ಬಂತು, ಅವಾಗ ನಾನು ಸ್ಟೇಟ್ ಲೆವೆಲಲ್ಲಿ ನೋಡೋಣ ಇವಳು ಏನು ಮಾಡ್ತಾಳು ಅಂತ ಹಾಗೆ ಸರ್ಸ್ ತೊಗೊಂಡು ಹೋಗಿದ್ದೆ. ತೊಗೊಂಡು ಹೋದ ತಕ್ಷಣ ಅಲ್ಲಿ ಅವಳಿಗೆ ಎಲ್ಲ ಕಾಂಪಿಟೇಷನ್ ತೋರಿಸಿದ ಕೂಡಲೇ ಸ್ವಲ್ಪ ಹೆದರಿದ್ಲು, ಜನರಿಗೆಲ್ಲ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೂ ಅವಳಿಗೆಲ್ಲ ಹೇಳಿ ಅಲ್ಲಿ ಇಳಿಸಿದ ತಕ್ಷಣ ಅವಳು ಫಸ್ಟ್ ಬಂದ್ಲು, 3 ಗೋಲ್ಡ್ ಮೆಡಲ್ ತೊಗೊಂಡ್ಲು. ಅದು ಸ್ಟೇಟ್ ಲೆವೆಲ್ ಇತ್ತು. ಆಮೇಲೆ ನ್ಯಾಷನಲ್ ಲೆವೆಲ್ ಯಾವ ಥರ ಇರುತ್ತೆ ನನಗೂ ಗೊತ್ತಿರಲಿಲ್ಲ. ನಾ ನ್ಯಾಷನಲ್ ಲೆವೆಲ್ ಹೋಗ್ತೀನಿ ಆಕೆಗೆ ಹಂಗೆ ಅಲ್ಲಿ ತೋರಿಸ್ಕೊಂಡಾದ್ರೂ ಬರ್ತೀನಿ ಅಂತ ಅಲ್ಲಿ ಹೋದ್ನಿ. ಹೋದ್ಮೇಲೆ ಅಲ್ಲೇನು ಆ ಮಕ್ಕಳಿಗೆಲ್ಲ ತೋರಿಸಿ ಅವಳಿಗೆಲ್ಲ ಧೈರ್ಯ ತುಂಬಿ ಅಲ್ಲಿ ಅಲ್ಲೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದೆಲ್ಲ ಜನ ಎಲ್ಲ ನೋಡಿ. ಆದರೂ ಲಾಸ್ಟ್ ಹೆಂಗೆ ಬರ್ತಿದ್ನಿ ಹಂಗೆ ಮಾಡ, ನಂಬರ್ ಬರಲಿಲ್ಲ ಆದರೂ ಅಷ್ಟು ಹೋಯ್ತು ನೀ ಮಾಡಂತ. ಆದರೆ ಅವಳು ಅಲ್ಲೂ 2 ಗೋಲ್ಡ್ ಮೆಡಲ್ ತೊಗೊಂಡ್ಳು. ಆವಾಗಿಂದ ಸ್ಟೇಟ್ ಲೆವೆಲ್ ಬೆಂಗಳೂರು, ಮತ್ತು ನ್ಯಾಷನಲ್ ಲೆವೆಲ್ ಸಿಕಂದ್ರಾಬಾದ್, ರಾಜಸ್ಥಾನ್, ಅಸ್ಸಾಂ, ಗುಜರಾತ್. ಗುಜರಾತಲ್ಲೇ ಸಮುದ್ರದಲ್ಲಿ ನ್ಯಾಷನಲ್ ಲೆವೆಲ್ 5 ಸಲ ಆಡಿದ್ಲು, 5 ಸಲನೂ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ. ಆಮೇಲೆ ಮಂಡ್ಯದಲ್ಲಿ 2 ಸಲ ಆಯಿತು ನ್ಯಾಷನಲ್ ಲೆವೆಲ್, ಮತ್ತು ಮುಂಬೈಯಲ್ಲಿ ಆಯಿತು. ಗೋವಾದಲ್ಲಿ ನ್ಯಾಷನಲ್ ಲೆವೆಲ್ ಆಡಿ 600 ಜನರಲ್ಲಿ ಆಕೆಗೆ ಚಾಂಪಿಯನ್ಶಿಪ್ ಸಿಕ್ತು. ಅದು ಮಿನಿಸ್ಟರ್ ಸಾವಂತ್ ಸರ್ ಇದ್ದಾರಲ್ಲ ಅವ್ರ ಕಡೆಯಿಂದ ಅವಳಿಗೆ ಟ್ರಾಫಿ ಕೊಡ್ಸಕ್ಕೆ ಹಚ್ಚಿದ್ರು. ಮತ್ತು ಅವಳು ಸ್ಟೇಟ್ ಲೆವೆಲಲ್ಲಿ ಎಲ್ಲ ಕೂಡಿ 3 ವರ್ಷದಲ್ಲಿ 19 ಗೋಲ್ಡ್ ಮೆಡಲ್, ನ್ಯಾಷನಲ್ ಲೆವೆಲಲ್ಲಿ 19 ಗೋಲ್ಡ್ ಮೆಡಲ್, ಮತ್ತು ಸ್ಟೇಟ್ ಲೆವೆಲಲ್ಲಿ 20 ಗೋಲ್ಡ್ ಮೆಡಲ್, ಡಿಸ್ಟಿಕ್ ಲೆವೆಲಲ್ಲಿ 6 ಗೋಲ್ಡ್ ಮೆಡಲ್. ಟೋಟಲ್ ಆಕೆ 4 ವರ್ಷದಲ್ಲಿ 50 ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ. ಮತ್ತು ಒಂದು 2023-24 ಅಸಾಧಾರಣ ಸಾಧನೆ ಬಾಲ ಪುರಸ್ಕಾರ ಅವಾರ್ಡ್ ಸಿಕ್ತವಳಿಗೆ. ಆಯಿತು, ಇನ್ನೂ ಎಷ್ಟು ಇಂಟರ್ನ್ಯಾಷನಲ್ ಮಾಡಬೇಕಂತ ಆಸೆ ಇದೆ, ನೋಡೋಣ 27 ಅದೇನಾದರೂ ಸಾಧನೆ ಮಾಡ್ತಾಳೆ ನೋಡಬೇಕು ಅಂತ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕುಮಾರಿ ಶರಣ್ಯ ಕುಂಬಾರ್ ಹಾಗೂ ಅವರ ತಾಯಿ ಸಂತೋಷ್ ಕಲಾ ಕುಂಬಾರ್ ಅವರು ಕಾರ್ಯಕ್ರಮದಲ್ಲಿ. ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಮೇಡಮ್, ಮೊದಲ ಬಾರಿಗೆ ಮಗಳು ಒಂದು ಚಿನ್ನದ ಪದಕವನ್ನ ಗೆದ್ದಾಗ ಆದಂತಹ ಅನುಭವ ಯಾವ ರೀತಿ ಇತ್ತು ಅಂತ
2: ಹೇಳಿದ್ನೆ ಅಲ್ರಿ ನಾನು. ಅವಳು ಮೊದ್ಲ ಈ ತರ ಎಲ್ಲ ಕಾಂಪಿಟೇಷನ್ ಮಾಡ್ತಾಳೋ ಇಲ್ಲೋ, ಮಾಡಿದ್ರನು ಈಕೆ ಮೆಡಲ್ ತರ್ತಾಳ ಇಲ್ಲ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಯಾವಾಗ ಅಲ್ಲಿ ಅನೌನ್ಸ್ ಮಾಡಿದ್ರು ಶರಣ್ಯಾಗ ಗೋಲ್ಡ್ ಮೆಡಲ್ ಅಂತ, ನನ್ನ ಕಣ್ಣೊಳಗ ಆನಂದ ಬಾಷ್ಪನ ಹೋಯ್ತು. ಯಾಕಂದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಬರಬೇಕು, ಮತ್ತೆ ಸಂಜೆ ಬರಬೇಕು, ಇಂಥ ಮಗುನ ಜೊತೆ ಎಲ್ಲ ನಾವು ಎಷ್ಟು ತ್ರಾಸ ತಿನ್ಬೇಕಾಗ್ತಿತ್ತು. ಅಂಥದ್ರಲ್ಲಿ ಅವಳು ಗೋಲ್ಡ್ ಮೆಡಲ್ ತಗೊಂಡ್ಳು ಅಂತಂದ್ರೆ ನಂಗೆ ಆಕಾಶದಲ್ಲಿ ಹರಾಡ್ತೇನೇನೋ ಅಂತ ಅಷ್ಟೊಂದು ಖುಷಿ ಆಯ್ತು. ಅದನ್ನ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕನ್ನೋದ ಗೊತ್ತಿರ್ಲಿಲ್ಲ. ನಾವಿಬ್ರೆ ಅವಾಮಗಳ ಕುಂದಾಡಿದ್ವಿ ಆ ದಿನ. ಅಲ್ಲಿಂದ ಅವಳೆಲ್ಲ ಗೋಲ್ಡ್ ಮೆಡಲ್ ಅನ್ನ ತಗೊಂತವ್.
1: ಶರಣ್ಯ, ನೀನು ಮೊದಲು ಒಂದು ಮೆಡಲ್ ಗೆದ್ದಲ್ಲ, ಅವಾಗ ಖುಷಿ ಆತ ನಿಂಗೆ?
3: ಅವಾಗ ಸ್ಟೇಟ್ ಲೆವೆಲ್ ಬೆಂಗಳೂರಿಗಿದ್ದಾಗ 3 ಗೋಲ್ಡ್ ಮೆಡಲ್ ಬಂತು, ಫ್ರೀ ಸ್ಟೈಲ್, ಬ್ಯಾಕ್ ಸ್ಟೋಕ್, ಫ್ರೀ ಸ್ಟೈಲ್. ಅವಾಗ ಗೋಲ್ಡ್ ಮೆಡಲ್ ತಗೊಂಡು ಮಮ್ಮಿಗೆ ಖುಷಿ ಆಯ್ತು, ನಂಗೂ ಖುಷಿ ಆಯ್ತು ಗೋಲ್ಡ್ ಮೆಡಲ್ ತಗೊಂಬಂದ. ಅವಾಗ ಮಮ್ಮಿಗೆ ಹಕ್ ಅಂತ ಮಾಡಿದ್ನಿ.
1: ಹಗ್ ಮಾಡ್ದಿ? ವಾವ್,
3: 3 ಗೋಲ್ಡ್ ಮೆಡಲ್ ಬಂದಾಗ.
1: ಹೌದು ಮೇಡಮ್. ಈಗ ಏನಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಮಾಜದ ದೃಷ್ಟಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂಥರ ಮನಸ್ಸಿಗೆ ನೋಯುವ ತರ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನ ಒಂದು ಶಕ್ತಿಯಾಗಿ ತಾವು ಹೇಗೆ ಒಂದು ಪರಿವರ್ತನೆ ಮಾಡಿಕೊಂಡ್ರಿ ಅಂತ.
2: ಹಾ, ಇದು ಎಲ್ಲ ಮಕ್ಕಳಲ್ಲೇನೂ, ವಿಶೇಷ ಮಕ್ಕಳಿಗೆ ಸ್ವಲ್ಪ ಇದು ಸಮಾಜದಿಂದ ಇದು ಪ್ರಾಬ್ಲಮ್ ಆಗ್ತೈತೇನ ಅಂತ ನನಗೆ ಈಗೀಗ ತಿಳಿದು ಬಂದೈತಿ. ಯಾಕಂದ್ರೆ ನನ್ನ ಮಗಳು ನಾನು ಆ ಥರ ಫೇಸ್ ಮಾಡಿದ್ದೀವಿ. ಯಾವಾಗ ಇವಳಿಗೆ ಫಸ್ಟ್ ಸ್ಟ್ಯಾಂಡ್ LKG UKG ಅಡ್ಮಿಷನ್ ಮಾಡ್ಸಕ್ಕೆ ಹೋದ್ನಿ, ಸ್ಕೂಲ್ ಅನ್ನೋದನ್ನು ಮಕ್ಕಳಿಗೆ ಒಂದು ದೇವ್ರ ಗುಡಿ ಅಂತ ಹೇಳ್ತಾರೋ, ಆದರೆ ಅದೇ ಸ್ಕೂಲ್ ನನ್ನ ಮಗಳನ್ನ ತೆಗೆದ್ಬಿಟ್ರು, ನಿಮ್ಮ ಮಗಳಿಗೆ ಏನೂ ಬರೋದಿಲ್ಲ, ನಮ್ಮ ಸ್ಕೂಲಲ್ಲಿ ಬೇಡ ಅಂತ, ನಿಮ್ಮ ಡೊನೇಷನ್ನು ಕೊಡ್ತೇವೆ ನೀವು ತೊಗೊಂಡು ಹೋಗಿಬಿಡ್ರಿ ಅಂತ. ಅಲ್ಲೇ ನನ್ನ ಮಗನು ಅಡ್ಮಿಷನ್ ಮಾಡಿದ್ದಕ್ಕೆ ಅವಳಿಗೆ ನೋಡ್ಕೋಬಹುದು ಅಂತ ಹಾಕಿದ್ನಿ. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಅವರು ಬರಾಬರ ತೆಗೆದ್ಬಿಟ್ರೆ ಅವಳನ್ನ. ಆಮೇಲೆ ನೆಕ್ಸ್ಟ್ ಒಂದೆರಡು ಸ್ಕೂಲಲ್ಲಿ ಹಿಂಗೆ ಆದ ತಕ್ಷಣ ಒಬ್ಬರಂದ್ರು ನೀವು ಸ್ಲೋ ಲರ್ನರ್ ಸ್ಕೂಲ್ ಅದಾವ ಅಲ್ಲೇ ಹೋಗ್ರಿ ಅಂತ. ಯಾವಾಗ ಅಲ್ಲಿ ಹೋಗಿ ನೋಡಿದ್ನಿ, ಮಕ್ಕಳು ಪಾಪ ಏನೂ ಬರಲ್ದಂಥ ಮಕ್ಕಳಿದ್ರು ಅವರು, ಅಂದರೆ ಏನು ಅಂದರೆ ಅಷ್ಟು ಏನೂ ಅರ್ಥನೇ ಆಗೋದಿಲ್ಲ. ಅವಾಗ ಅಲ್ಲಿ ಒಬ್ಬರು ಅಲ್ಲೇ ಪಕ್ಕಕ್ಕೆ ಒಬ್ಬರು ಲೇಡಿ ಕೂತಿದ್ರು, ಅವರಂದ್ರು ನೀನು ನಿನ್ನ ಮಗಳನ್ನಿಲ್ಲಿ ಹಾಕಬೇಡ, ನೀ ಇಲ್ಲಿ ಹಾಕಿದ್ರಂದ್ರೆ ಅವ್ರು ಏನು ಮಾತಾಡಂಗೂ ಇಲ್ಲ, ನಿನ್ನ ಮಗಳು ಏನು ಅದ ಇದ್ರೊಳಗೆ ಹೋಗ್ಬಿಡ್ತಾಳು, ನೀ ನಾರ್ಮಲ್ ಹುಡುಗರ ಸ್ಕೂಲ್ನಾಗ ಹಾಕಂದ್. ಮತ್ತೆ ಇವಳನ್ನ ಯಾರು ತಗೋಬೇಕು, ಒಂದು ಡಾಕ್ಟರ್ ಕಡೆ ಹೋದ್ನ, ನನಗೆ ಇಷ್ಟು ತ್ರಾಸ ಆಗಕತ್ತೈತಿ ಈ ಮಗಳ ಸಲುವಾಗಿ ನಾನು ಏನು ಮಾಡಲಿ ಸರ್ ಅಂತ. ಅವರಂದ್ರು ನಾ ಒಂದು ಗೌರ್ಮೆಂಟ್ ಸ್ಕೂಲ್ನಾಗನ ಬಂದಿದ್ದೇನೆ, ಇವತ್ತು ಏನು ಅದಾರಲ್ಲ ಎಲ್ಲ ಸಾಧನೆ ಮಾಡಿದವ್ರ ಗೌರ್ಮೆಂಟ್ ಸ್ಕೂಲ್, ನೀ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು ಅಡ್ಮಿಷನ್ ಮಾಡ್ಕೊ, ಅವ್ರು ಏನಾದರೂ ಇಲ್ಲಾಂದ್ರೆ ನಾನು ಹೇಳ್ತೀನಿ ಅಂತ. ಅಲ್ಲಿ ಹೋದ್ನಿ, ಅಲ್ಲಿ ಒಬ್ಬರ ಅವರು ಅದೇ ಥರ ಇಲ್ಲ ಈ ಹುಡುಗಿ ಏನು ಕಲಿತದ ಅದು ಎಲ್ಲ ಹೇಳಿದರು, ಇದು ಗೌರ್ಮೆಂಟ್ ಸ್ಕೂಲ್ ಐತೆ ಸರ್ ನೀವು ಅಡ್ಮಿಷನ್ ಮಾಡ್ಕೊಳಕ್ ಬೇಕಂತೇಳಿ ಅಲ್ಲಿ ಹಾಕಿದ್ನಿ. ಅವಾಗ ಅಲ್ಲಿಯೂ ಆಯ್ತು ಅವಳ ಜೊತೆ, ಯಾಕಂದ್ರೆ ಈ ಟೀಚರ್ಸ್ ಏನಾದರೂ ಜಗಳ ಬರ್ತಾವಲ್ಲ, ಅವಾಗ ನನ್ನ ಮಗಳದನ್ನ ಎಲ್ಲ ಬ್ಯಾಗ್ ತೊಗೊಂಡು ಹೊರಗೆ ಹೋಗೋದು ಬಿಟ್ಟರು. ಈ ಮಗುವಿನ ಜೊತೆ ಈ ಮಗುಗೆ ನಾವು ಕಲಿಸೋದಿಲ್ಲ ಅಂತ ನನ್ನ ಜೊತೆನೂ ಸ್ವಲ್ಪ ಅವ್ರದ್ದು ನಂದ ವಾದ ವಿವಾದ ಆಯಿತು. ಆಮೇಲೇನು ಅವ್ರ ಮಗಳಿಗೆ ಒಟ್ಟು ಅಂದರೆ ಯಾರ ಜೊತೆನೂ ಮಾತಾಡಕ್ಕೆ ಕೊಡಲಿಲ್ಲ, ಈ ಹುಡುಗಿನ ಒಬ್ಬಳೇ ಒಂದು ಶಿಕ್ಷಕಿ ಆದವರನ್ನ ಈ ಥರ ಮಾಡಿದರೆ ಈ ಮಕ್ಕಳು ಎಲ್ಲಿ ಹೋಗಬೇಕು. ನನಗೆ ಭಾಳ ಈ ವಿಷಯ ಬಗ್ಗೆ ಬೇಜಾರಾಗ್ತಿತ್ತು. ಎಲ್ಲರೂ ಅದೇ ಥರ ಇರೋದಿಲ್ಲ, ಆದರೆ ಒಬ್ಬೊಬ್ಬರು ಇದ್ರೂ ಈ ಥರ ಇರಬಾರ್ದು ಅನ್ನೋದು ನಂದು ವಿಚಾರ. ಅವಾಗ ಇವಳಿಗೆ ಒಬ್ಬಳೇನ ನೀ ಒಬ್ಬಳೆ ಕೂತ್ಕೋ, ಯಾರ ಜೊತೆ ಮಾತಾಡಬೇಡ ಅಂತಾರಲ್ಲ, ಮಾತಾಡಬೇಡ, ಏನು ಮಾಡಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ನಾನು ಹೋಗೋಗಿ ಹೋಗೋಗಿ ಅಲ್ಲಿ ಹೊರಗಡೆ ನಿಂತ್ಕೊಳ್ಳೋದು ಕೂತು ಆಕಿ ಮನಸ್ಸು ನನ್ನ ಕಡೆ ಬರಲಿ ಅಂತ ಇದೇ ಥರ ಒಂದು ವರ್ಷ ತೆಗೆದ್ನಿ. ಮತ್ತು ಮುಂದಿನ ಟೀಚರ್ಸ್ ಎಲ್ಲ ಒಳ್ಳೆಯವರಿದ್ರು. ಅಲ್ಲಿಂದ ಮತ್ತೆ ನಾನು ಅಗಸ್ಕಿ ಅಂದರೆ ನಾನು ಹಳ್ಳೀಲಿ ಹಾಕಿದ್ನಿ ಅವಳಿಗೆ 8th, ಅಂದರೆ ಆ ಮಕ್ಕಳಾದರೂ ಇವಳ ಜೊತೆ ಹೊಂದ್ಕೊಳ್ತಾರೆ ನೋಡೋಣ ಅಂತ. ಅಲ್ಲೇನು ಸ್ವಲ್ಪ ಮಕ್ಕಳಂತೂ ಹೊಂದ್ಕೊಳ್ಳೋದಿಲ್ಲ, ಆದರೆ ಬಟ್ ಸರ್ ಅದು ಎಲ್ಲ ಇವಳಿಗೆ ಭಾಳ ಎನ್ಕರೇಜ್ ಮಾಡಿದರು. ಆಮೇಲೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸರ್ದಾರ್ ಸ್ಕೂಲಲ್ಲಿ ಹಾಕಿದ್ನಿ. ಅಲ್ಲೇನು ಎಲ್ಲ ಟೀಚರ್ಸ್ ಅವಳಿಗೆ ಭಾಳ ಸಪೋರ್ಟ್ ಮಾಡಿದರು. ಬಟ್ ಸಮಾಜ ಏನಿದೆ ಅಲ್ಲ, ಇದಂತೂ ಚೇಂಜ್ ಆಗೋದಿಲ್ಲ. ಯಾಕಂದರೆ ಯಾವುದು ಮಕ್ಕಳ ಇವಳ ಜೊತೆ ಬೆರೆಯಲ್ಲ ಅವ್ರದ್ದು. ಈಗ ಅವರು ಮ್ಯಾಥ್ಸ್ ಅವ್ರು ಏನು ಡಿಸ್ಕಷನ್ ಮಾಡ್ತಿರ್ತಾರೆ, ಸ್ಟಡಿ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಈ ಮಕ್ಕಳು ಏನು ಡಿಸ್ಕಷನ್ ಮಾಡಕ್ಕೆ, ಇವ್ರಿಗೇನು ತಿಳಿಯೋದಿಲ್ಲ ಇವ್ರ ಜೊತೆ ಏನು. ಅದಕ್ಕೆ ಈ ಹುಡುಗರು ಈ ಥರ ಸಪ್ರೇಟ್ ಹಾಕೊಂತ ಹಾಕೊಂತ ಹಾಕೊಂತ ಈ ಹುಡುಗರು ಸಪ್ರೇಟನ್ನು ಆಗ್ಬಿಡ್ತು. ಅದೊಂದು ನನಗೆ ಭಾಳ ಬೇಜಾರಾಗ್ತೈತಿ. ಯಾಕಂದರೆ ಇದು ಪೇರೆಂಟ್ಸನ್ನು ಹೇಳಬೇಕು ಮಕ್ಕಳಿಗೆ, ಅವ್ರ ಜೊತೆ ಈ ಥರ ಆದಿಲ್ಲ ಅಂದ್ರೂ ಬೇರೆ ಯಾವುದಾದ್ರೂ ರೀತಿಲೇ ನೀವು ಆ ಮಕ್ಕಳ ಜೊತೆ ನೀವು ಇರಬೇಕು, ಅವ್ರನ್ನು ಎಲ್ಲ ಹೊಂದಿಸ್ಕೋಬೇಕು ಅಂತ. ಆದರೆ ಈಗೇನಿಲ್ಲ, ಶರಣ ಈಗ ದೊಡ್ಡವಳು ಹೆಂಗಾಗಿದ್ದಾಳೆ, ಇಷ್ಟೆಲ್ಲ ಹಾಕಿದ ನ್ಯೂಸಲ್ಲಿ ಎಲ್ಲ ಮೆಡಲ್ ನ್ಯೂಸ್ ಪೇಪರಲ್ಲಿ ಎಲ್ಲ ಬರ್ತಾ ಇದೆ ಅಲ್ಲ, ಎಲ್ಲ ಜನ ಅವಳಿಗೆ ಭಾಳ ಸಪೋರ್ಟ್ ಮಾಡ್ತಿರ್ತಾರೆ. ಎಲ್ಲೂ ನಾ ಹೋದ್ರೆ ನನಗೂ ರೆಸ್ಪೆಕ್ಟ್ ಮಾಡ್ತಾರೆ, ಇವ್ರ ಮಗಳು ಸ್ವಿಮ್ಮರ್ ಇದ್ದಾಳೆ, ನನಗೆ ಅವ್ರು ಯಾರೋ ಗೊತ್ತಾನೆ ಇರೋದಿಲ್ಲ, ಮಗಳು ಹೇಗದಾರ್ರಿ ಮೇಡಮ್ ಅಂತ ಬಂದು ಬಂದು ಕೇಳ್ತಾರೆ. ಒಂಥರ ಖುಷಿ ಅನ್ನಿಸ್ತೈತಿ, ನನ್ನ ಮಗಳಿಂದ ನಾ ಈ ಸಮಾಜಕ್ಕೆ ನಾನು ರೆಕಾಗ್ನೈಸ್ ಆಗಿದ್ದೀನಿ ಮೇಡಮ್.
1: ಮೇಡಮ್, ಇವಾಗ ತಾವು ಶರಣ್ಯಳ ಭವಿಷ್ಯಕ್ಕಾಗಿ ಈಜನ್ನು ಕೂಡ ಕಲಿತೀರಾ. ಈಗ ಶರಣ್ಯಳ ಒಂದು ಪ್ರತಿಯೊಂದು ಸಾಧನೆಯ ಹಿಂದೆ ನಿಮ್ಮ ಒಂದು ದಿನಚರಿ ಯಾವ ರೀತಿ ಇದೆ ಮೇಡಮ್?
2: ಸಾಧನೆ ಹಿಂದೆ ಅಂತಂದರೆ ಮೇಡಮ್, ಇವಾಗ ಅವಳಿಗೆ ಬೆಳಗ್ಗೆ 5 ಗಂಟೆ ಕೇಳಬೇಕು ಅವಳು. ಅದ್ರ ಮೊದಲೇ ಅವಳದು ಪ್ರೋಟೀನ್ ಮನೆಯೊಳಗೆಲ್ಲ ಮೊದಲು ಅವಳಿಗೆ ಏನೇನು ತಿನ್ನಬೇಕು ಊಟ ಮಾಡಬೇಕು ಅದೆಲ್ಲ ಇದೆ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಅವಳಿಗೆ ಸಲಾಡ್ ಜಾಸ್ತಿ ಕೊಡಬೇಕು, ಪ್ರೋಟೀನ್ ಯುಕ್ತ ಆಹಾರ ಕೊಡಬೇಕು. ಅವ್ಳದ್ದು ಹತ್ರದೇ ಒಂದು ಸ್ವಲ್ಪ ಎಲ್ಲ ತರೋದು, ಅದನ್ನು ಮಾರ್ನಿಂಗ್ ಎಲ್ಲ ಕಟ್ ಮಾಡಿ ಹಾಕಿ ಬಾಕ್ಸಲ್ಲಿ ಹಾಕೋದು. ಮತ್ತು ಇಲ್ಲಿ ಬಂದ ತಕ್ಷಣನೂ ಅವಳಿಗೆ ಹೋಗಬೇಕಾದ್ರೆ ಎಗ್ ಹಾಕಿ ಕಾಲೇಜ್ಗದ್ದು ಇಲ್ಲಿಂದ ಹೋಗ್ಬೇಕು ಹೋಗ್ತಿದ್ಲು ಸ್ಕೂಲ್ಗದು ಅದೆಲ್ಲ ಮೊದಲೇ ರೆಡಿ ಮಾಡಿ ಅವಳಿಗೆ ಇಲ್ಲಿ ಬಂದು ಅವಳಿಗೆಲ್ಲ ತಿನ್ನಿಸಿ ಮತ್ತು ಇಲ್ಲಿಂದ ಸೀದಾ ಬಸ್ ಹತ್ತಿಸಿ ಅಲ್ಲಿ ಕಳಿಸ್ತಾ ಇದ್ದೆ. ಮತ್ತು ಅಲ್ಲಿಂದ ಬರಬೇಕಾದ್ರೆ ಅವಳಿಗೆ ಟೈಮ್ ಇರ್ತಿರ್ಲಿಲ್ಲ, ನಾನು ಬಸ್ನಲ್ಲೇ ಅವಳು ಸ್ಕೂಲ್ ಬ್ಯಾಗ್ ತೊಗೊಂಡು ಆ ಬಸ್ ಎಷ್ಟು ಗಂಟೆಗೆ ಕಂಡಕ್ಟರ್ ನಂಬರ್ ತೊಗೊಂಡು ಅವಳು ಬರ್ತಾ ಇದ್ದಾಳೆ ಅಂತಂದರೆ ಅವಳು ಹಳ್ಳಿಯಿಂದ ಬರ್ತಾ ಇದ್ಲಲ್ಲ, ನಾನು ಮತ್ತು ಅವಳಿಗೆ ಹಾಲು ಅವಳದು ಏನಿರ್ತಿತ್ತು ಅದೆಲ್ಲ ಬಾಕ್ಸಲ್ಲಿ ಹಾಕಿ ಆ ಬಸ್ಸಲ್ಲಿ ಕೊಡೋದು. ಅವಳು ತೊಗೊಂಡು ಈ ಕಡೆ ಬರ್ತಿದ್ಲು, ರಾತ್ರಿ ಮುಂಜಾನೆ 7 ಗಂಟೆಗೆ ಬಂದರೆ ಈಗ 9 ಗಂಟೆಗೆ ಮನೆಗೆ ಬರ್ತಿದ್ಲು ಶರಣೆ. ಮತ್ತು ಅವಳದ್ದು ಏನು ಕಾಸ್ಟ್ಯೂಮ್ ಆಯಿತು, ಅವಳದ್ದು ಯಾವ ಥರ ಏನೇನೆಲ್ಲ ಬೇಕಾದೆಲ್ಲ ಕೇರ್ ಮಾಡ್ತಿರ್ತೀನಿ. ಮತ್ತು ಕಾಂಪಿಟೇಷನ್ ಇದ್ದಾಗ ಅವಳ ಜೊತೆ ಹೋಗಬೇಕು, ಅಲ್ಲಿ ಯಾವ ಥರ ಅವಳಿಗೆಲ್ಲ ಧೈರ್ಯ ತುಂಬಬೇಕು, ಅವಳಿಗೊಂದೊಂದು ಅರ್ಥ ಆಗೋದಿಲ್ಲ ಟಚ್ 5-6 ದಿನ ಅದು ಮೊದಲೇ 5-6 ದಿನದಿಂದ ಅವಳಿಗೆ ತಿಳಿಸಿ ಹೇಳ್ತಾ ಹೋಗಬೇಕು. ಆಮೇಲೆ ಅಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನಾನು ಸ್ವಲ್ಪ ಅಲ್ಲಿ ಯಾರು ಅದು ಪ್ರೆಸಿಡೆಂಟ್ ಇರ್ತಾರಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಇವಳಿಗೆ ಒಂದು ಸ್ವಲ್ಪ ಅಂದರೆ ಈಗ 200 ಮೀಟರ್ ಫ್ರೀ ಸ್ಟೈಲ್ ಇದ್ದರೆ ಅವಳಿಗೆ ಹೋಗಿ 50 ಮೀಟರ್ ಇರುತ್ತಲ್ಲ ಆಕಿ ಹೋಗಿ ಮತ್ತು ವಾಪಸ್ ಬರಬೇಕು. 50 ಮೀಟರ್ ಇದ್ದರೆ 4 ಸಲ ಒಮ್ಮೆ ಹೋಗಿ ಬರಬೇಕು ಹೋಗಿ ಬರಬೇಕು, ಇದು 4 ಸಲ ಅವಳಿಗೆ ಗೊತ್ತಾಗೋದಿಲ್ಲ. ಆವಾಗ ನಾನು ಅಲ್ಲಿ ದೂರಿಂದ ನಿಂತು ಅವಳಿಗೆ ಒಂದು ಇಶಾರೆ ಮಾಡಬೇಕು, ನೀನು ಮತ್ತೆ ಬಾ ಹಿಂಗೆ ಕೈ ಮಾಡಿ ತೋರಿಸ್ಬೇಕು ಹೋಗು ಬಾ ಹೋಗು. ಅವಾಗ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಗೊತ್ತಾಗಲ್ಲ ಸರ್ ಸ್ವಲ್ಪ ಅಲ್ಲಿ ನಾನು ನಿಂದಿರ್ತೀನಿ ಅಂತ, ಅಲ್ಲಿ ನಿಂತ್ಕೊಂಡು ಹೋಗು ಅಂತ ಇಷ್ಟು ಹೇಳಿದರೆ ಸಾಕು ಅವಳು ಹೋಗ್ತಿದ್ಲು. ಈ ಥರ ಮಾಡಿ ಅವಳನ್ನ ಕಾಂಪಿಟೇಷನ್ ಮಾಡಿಸ್ತಿದ್ದೆ. ಈಗ ಸ್ವಲ್ಪ ಅವಳಿಗೆ ಗುರುತಾಗಿದೆ ಮೇಡಮ್.
1: ಮೇಡಮ್, ಈಗ ಶರಣ್ಯಳ ಒಬ್ಬ ಕೋಚ್ಗಿರ್ಬೋದು ಗುರುಗಳಾಗಿರ್ಬೋದು ಮತ್ತೆ ಬೆಳಕ್ಕೆ ನಿಂತವರನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೆನೆಯೋದಾದ್ರೆ?
2: ಹಾಂ ಮೇಡಮ್, ಒಬ್ಬರ ಸಾಧನೆ ಹಿಂದೆ ಬರೀ ನಮ್ಮ ಪೇರೆಂಟ್ಸ್ದಷ್ಟೇ ಪಾತ್ರ ಇರೋದಿಲ್ಲ. ಈಗ ನಾನು ಮಗಳಿದ್ದಾಳೆ ಅಂತ ನಾನು ತಿಳ್ಕೊತೀನಿ, ಆದರೆ ಕೋಚ್ಗಳಿಗೇನು ಇವಳು ಯಾವ ಥರ ಅದಾಳ ಅಂತ ಸ್ಟಡಿ ಮಾಡಿ ಈಗ ಹೇಳಿದೆ ಅಲ್ಲ ಅವಳಿಗೆ 100 ಮೀಟರ್ ಅಂದರೆ ಸ್ವಲ್ಪ ಗೊತ್ತಾಗಲ್ಲ ಎಷ್ಟು ಹೋಗಬೇಕು ಎಷ್ಟು 200 ಇದೆಲ್ಲ ಅವ್ರು ಸರನು ಹಾಕಿದ್ದು ಸ್ಟಡಿ ಮಾಡಿ ಹಾಕಿ ಕಲಿಸ್ಬೇಕು. ಅವ್ರಿಗೂ ಒಂದು ಸ್ವಲ್ಪ ಕಷ್ಟನೇ, ಯಾಕಂದರೆ ಬೇಗ ತಿಳಿಯೋದಿಲ್ಲ. ಆ ಥರ ಇಲ್ಲಿ JNMC ಅವಳು ಸರ್ ಗೋವರ್ಧನ್ ಸರ್ ಇದ್ದಾರೆ, ಮತ್ತು ಕಲ್ಗಟ್ಟಿ ಸರ್ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲೂ ಹೋಗ್ತೀನಿ ಅಂತಂದರೆ ಇವಾಗ ನಾನು ಗುಜರಾತ್ಗೆ ಹೋಗಲಿ ರಾಜಸ್ಥಾನ ಎಲ್ಲಿ ಹೋದರೂ ಇವಳು ಈ ಮೆಡಲ್ ತೊಗೊಂಡ್ಲು ಅಂತ ಹೇಳಿದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ, ನಿಮ್ದೆಲ್ಲ ಒಳ್ಳೇದಾಗುತ್ತೆ, ಮಗಳ ಸಲುವಾಗಿ ಇಷ್ಟೊಂದು ಕಷ್ಟಪಡ್ತಾರೆ. ಪ್ರತಿ ಸಲ ಬೆಟ್ಟದಾಗ ಅವ್ರದ್ದು ಅದೇನು ಮಾತಿದೆಯಲ್ಲ, ನನಗದು ಒಂಥರ ಎನ್ಕರೇಜ್, ನಾನು ಇನ್ನೂ ಮುಂದೆ ಹೋಗ್ತೀನಿ ನಂದು ಒಳ್ಳೇದಾಗ್ತಿದೆ ಅನ್ನೋ ಭಾವನೆನ ಅವರಿಂದ ನನಗೆ ಬರ್ತಾ ಇತ್ತು. ಇಲ್ಲಿ ಕೋಚ್ಗಳನ್ನು ಎಲ್ಲ ನಾನು ಎಲ್ಲ ಸಿಂಗಲ್ ಪೇರೆಂಟ್ನ ಎಲ್ಲಾದರೂ ಹೋಗ್ತೀನಿ, ನೈಟ್ ಬರೋಕೆ ಆಗೋದಿಲ್ಲ, ಬಸ್ಸಲ್ಲಿರ್ತೀನಿ, ಏನಾದರೂ ಕೆಲಸ ಆಯ್ತಂದ್ರೆ ಅವಳಿಗೆ ಪಾಪ ಅಲ್ಲಿ ಮಠ ಬಿಡ್ತಿದ್ರು. ಇವಾಗ ಆಕಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಗುಜರಾತಲ್ಲಿ ಸೆಲೆಕ್ಟ್ ಆಗಿದ್ದಾಳೆ, ಅಲ್ಲೂ ಎಲ್ಲ ಒಳ್ಳೆ ಸರ್ ಸಿಕ್ಕಿದ್ದಾರೆ ಅವಳಿಗೆ. ನ್ಯೂಸ್ ಚಾನೆಲ್ ಮೂಲಕ ನಾನು ಎಲ್ಲ ಇವಳು ಕೋಚ್ಗಳಿಗೆ ಹಾಗೂ ಕಲ್ಗಟ್ಟಿ ಸರ್ ಏನಾದರೂ ಈ ಧ್ವನಿ ಕೇಳ್ತಾ ಇದ್ರೆ ನಾನು ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಂದ ನನ್ನ ಮಗಳು ಇವತ್ತು ಗುರುತಿಸ್ಕೊಳ್ಳೋ ಅಷ್ಟು ಲೆವೆಲ್ಗೆ ಬಂದಿದ್ದಾಳು. ಮತ್ತು ನಾ ಕೋಚ್ಗಳಿಗೂ ಎಲ್ಲ ಕೋಚ್ಗಳಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಥರನೇ ಅವರು ಇವಳ ಸಲುವಾಗಿ ಕಷ್ಟಪಟ್ಟಿದ್ದಾರೆ. ಮೇಡಮ್
1: ಶರಣ್ಯ, ನಿಂಗೆ ಕೋಚ್ ಸರ್ ಅಂದ್ರೆ ಇಷ್ಟನೇ?
3: ಹಾಂ, ನಂಗೆ ಬೆಳಗಾವಿ JMC ನನ್ನ ಸರ್ ಹೆಸರು ಗೋವರ್ಧನ್ ಸರ್, ಉಮೇಶ್ ಕಲ್ಗಟ್ಟಿ ಸರ್ ಅವರು ನಂಗೆ ಪ್ರೀತಿ ಮಾಡ್ತಾರೆ. ಗುಜರಾತ್ನಲ್ಲಿ ಮಯಂಕ್ ಸರ್, ಜಗನ್ನಾರಾಯಣ್ ಸರ್ ಅವರು ಪ್ರೀತಿ ಮಾಡ್ತಾರೆ. ಆಮೇಲೆ ಗೋವರ್ಧನ್ ಸರ್, ಜಗನ್ನಾರಾಯಣ್ ಸರ್ ಪ್ರೀತಿ ಮಾಡ್ತಾರೆ ನನ್ನ. ಅವ್ರು ಭಾಳ ಇಷ್ಟ ನನಗೆ.
1: ಈಗ ಸ್ಪರ್ಧೆಗೆಲ್ಲ ಹೋಗ್ತಿರ್ತೀಯಲ್ಲ, ಈಗ ನೀ ಹೇಳ್ದಲ್ಲ ಗುಜರಾತಿಗೆಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನಿಂಗೇನಾದ್ರು ಹೆದರಿಕೆ ಆಗ್ತೈತಿ?
3: ನ್ಯಾಷನಲ್ಗೆ ಹೋಗ್ತೇವಲ್ಲ, ನ್ಯಾಷನಲ್ಗೆ ಹೋಗಿ ಅವಾಗ ಹೆದರಿಕೆ ಆಗ್ತೈತಿ, ಫಸ್ಟ್ ಬರ್ತೇನೆ ಏನಿಲ್ಲ ಅಂತ. ಆಮೇಲೆ ಸಮುದ್ರನ್ಯಾಗ ಸ್ಟಾರ್ ಆಫೀಸ್ ಅದು ಕಡಿತಿತ್ತಂತ ಅದು ಅಂಚಿಕೆ ಬರ್ತೈತಿ. ಅಂದ್ರೆ ಬಿ ಮಮ್ಮಿ ಅಂತಾರು ತಲೆಯಾಗ ಇಟ್ಕೊಂಡು ಹೋಗ್ಬೇಕು, ಹೆದರಂಗಿಲ್ಲ ಅಂತ, ಏನೂ ಇರೋಂಗಿಲ್ಲ ಅಂದ್ರೆ ಬಿ ಮಾಡಿ ಮಮ್ಮಿನ ಹೆಸರು ತಂದು, ಕರ್ನಾಟಕ ಹೆಸರು ತಂದು, ದೇಶನ ಹೆಸರು ತಂದು, ನಾ ಮಮ್ಮಿನ ಹೆಸರು ತಂದು, ಕೋಚಸ್ ಎಲ್ಲಾದ್ರು ಹೆಸರು ತಂದು ಫಸ್ಟ್ ಬರ್ತೀನಿ.
1: ಗುಡ್ ಗರ್. ಈಗ ನಿನ್ಗೆ ದೊಡ್ಡ ದೊಡ್ಡ ಸ್ಪರ್ಧೆ ಒಳಗೆಲ್ಲ ಇದ್ರ ಭಾಗವಹಿಸೋದಕ್ಕೆ ಇಷ್ಟನ?
3: ಒಂದು ಇಂಟರ್ನ್ಯಾಷನಲ್ ಮಾಡಿ ಒಂದು ಜೆಂಡಾ, ಒಂದು ಇಂಡಿಯಾದ ಹೆಸರು ತಂದು ಜೆಂಡಾ ಹಿಡ್ಕೊಂಡು ಒಂದು ಫೋಟೋ ತೆಗಿಬೇಕು.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಹೆಚ್ಚು ಹೆಚ್ಚು ಮೆಡಲ್ನ ಗೆಲ್ತೀಯ?
1: ಹಾ ಗೆಲ್ತೀನಿ.
0: ವೆರಿ ಗುಡ್ ಮೇಡಮ್. ಈಗ ಶರಣ್ಯಳ ಭವಿಷ್ಯದ ಕನಸುಗಳೇನು? ಒಬ್ಬ ತಾಯಿಯಾಗಿ ಅವಳ ಬಗ್ಗೆ ಯಾವ ರೀತಿಯ ಒಂದು ದೊಡ್ಡ ಕನಸನ್ನು ತಾವು ಕಂಡಿದ್ದೀರಾ ಅಂತ?
2: ಅವಳಿಗೆ ಯಾವಾಗ ಸಮಾಜ ಈ ಥರ ಇಂಥ ಮಗು ಅಂತ ಯಾವಾಗ ಅಂದ ಎಲ್ಲ ಸ್ಕೂಲ್ದಲ್ಲಿಂದ ಹೊರಗೆ ತೆಗೆದ್ರು ಅವಾಗ ನಾನು ವಿಚಾರ ಮಾಡಿದ್ನಿ ಈ ದೇಶಕ್ಕೆ ನನ್ನ ಮಗಳನ್ನ ಗುರುತಿಸ್ತೀನಿ. ಎಲ್ಲ ಸ್ಟಡಿನೇ ಅನ್ನೋದೇನು ಇಂಪಾರ್ಟೆಂಟ್ ಇರೋದಿಲ್ಲ, ಬೇರೆ ಫೀಲ್ಡ್ ಒಳಗು ನಾವು ಮಕ್ಕಳನ್ನ ಮುಂದುವರಿಸ್ಬೋದು. ಆದರೆ ಈ ಥರ ಧಿಕ್ಕಾರ ಮಾಡೋ ಮಕ್ಕಳನ್ನ ಈ ಥರ ಅವ್ರನ್ನ ದೂರ ಇಡಾಕ ನೋಡ್ತಾರಲ್ಲ, ಇದ ಜನರಿಗೇನೆ ನಾನು ನನ್ನ ಮಗಳನ್ನ ಗುರುತಿಸ್ತೀನಿ ಅಂತ ಒಂದು ಉದ್ದೇಶದಿಂದ ನಾ ಇವಳನ್ನ ಬೆಳೆಸಿದೆ. ಆದರೆ ಇದು ಇನ್ನೂ ಭಾಳ ಮುಂದೆ ಹೋಗಬೇಕು. ಅವಳು ಇಂಟರ್ನ್ಯಾಷನಲ್ ಒಂದು ಗೋಲ್ಡ್ ಮೆಡಲ್ ನಮ್ಮ ದೇಶಕ್ಕೆ ತೊಗೊಂಡ್ಬರಬೇಕು, ದೇಶದ ಹೆಸರು ಎಲ್ಲ ಕಡೆ ಅವಳು ಹೆಸರು ಬೆಳೆಸಬೇಕು, ಅವಳದ ಕೀರ್ತಿ ಪತಾಕೆ ಎಲ್ಲ ದೇಶಗಳೊಳಗೂ ಇಂಡಿಯಾದ ಹೆಸರು ತರಬೇಕು ಅನ್ನೋದು ನಂದು ಆಸೆ. ಅದಕ್ಕೆ ನಾವೀಗ ಟ್ರೈ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಆಕೆ ಎಲ್ಲ ನ್ಯಾಷನಲ್ ಲೆವೆಲ್ ಸ್ಪೆಷಲ್ ಒಲಿಂಪಿಕ್ ಭಾರತೊಳಗೆ ಟಾಪರ್ ಇದ್ದಾಳೆ. 2027 ಒಳಗೆ ಅದು ಅಮೇರಿಕಾಗೆ ಸ್ಪೆಷಲ್ ಒಲಿಂಪಿಕ್ ನಡೀತಾ ಇದೆ. ಈಗ 2 ಕ್ಯಾಂಪ್ ಸೆಲೆಕ್ಟ್ ಆಗಿದ್ದಾಳೆ, ಇನ್ನು 3 ಕ್ಯಾಂಪ್ ಸೆಲೆಕ್ಟ್ ಆದರೆ ಅದು ಚಾನ್ಸಸ್ ಇದೆ. ನಾನು ಅವಳನ್ನ ಅದರೊಳಗೇ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದೆಲ್ಲ ಇಂಟರ್ನ್ಯಾಷನಲ್ ಆದಮೇಲೆ ಅವಳು ಈ ಸಮಾಜದೊಳಗೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಅವಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಅವಳು ಈ ಥರ ಇನ್ನೂ ಭಾಳ ಮಕ್ಕಳಿದ್ದಾವೆ ಇಲ್ಲಿ, ಆ ಮಕ್ಕಳಿಗೇನು ಅವಕ್ಕೆ ಹೊರಗಡೆದ ಯಾವುದೂ ಒಂದು ಏನು ವಾತಾವರಣದ ಬಗ್ಗೆ ಗೊತ್ತಿಲ್ಲ. ಇವಳ ಮೂಲಕ ಆ ಮಕ್ಕಳನ್ನ ಹೊರಗಡೆ ತರಬೇಕನ್ನೋ ನಂದು ಒಂದು ಕನಸಿದೆ. ಇನ್ನೂ ಶರಣ್ಯಾಗ ಅಷ್ಟು ಗೊತ್ತಾಗಲ್ಲ, ಇನ್ನೂ ಹೋಗಬೇಕು. ಅವಳ ತಿಳುವಳಿಕೆ ಬಂದಂಗೆ ಬಂದಂಗೆ ನಾ ಈ ಥರ ಆಕೆಗೆ ಗೈಡೆನ್ಸ್ ಮಾಡಿ ಇನ್ನೂ ಬೆಳೆಸ್ಬೇಕಂತ ಇದ್ದೀನಿ. ಎಲ್ಲ ದೊಡ್ಡವರ ಆಶೀರ್ವಾದ ಅವಳ ಮೇಲಿದ್ರೆ ಅವಳ ಈ ತರ ಬೆಳಿತಾಳ ಅನ್ನೋ ಒಂದು ವಿಚಾರ.
0: ಮೇಡಮ್, ಈಗ ಶರಣ್ಯಳಂತಹ ಒಂದು ವಿಶೇಷ ಮಗುವನ್ನು ಹೊಂದಿದಂತಹ ಪೋಷಕರಿಗೆ ನಮ್ಮ ಕೇಳಿವಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ?
2: ಈ ತರ ಮಕ್ಕಳು ಇದ್ದಾಗ ಎಲ್ಲ ಪೇರೆಂಟ್ಸ್ ಮೊದಲು ಹೆದರಬಾರ್ದು. ಅಂದರೆ ಎಷ್ಟೋ ಜನ ಕೇಳಿದ್ದೀನಿ ನಾನು, ಹಾಂ ಈ ಥರ ನಮ್ಮ ಮಕ್ಕಳಿದ್ದಾವೆ ನಾವು ಯಾವ ಥರ ಅಂತ. ತುಂಬ ಜನ ಒಂಥರ ಡಿಪ್ರೆಷನ್ಗೆ ಹೋಗಿರೋದು ಕೇಳಿದ್ದೀನಿ. ಕೆಲವೊಬ್ಬರು ನನಗೆ ಹೇಳಿದಾರು, ನೀವು ಇಷ್ಟು ಪ್ರೀತಿಯಿಂದ ಮಗಳನ್ನ ಬೆಳೆಸ್ತೀರಿ, ನಾವು ನೋಡಿದ್ದೀವಿ ಈ ಮಗುನ ಹೊರಗನೆ ಹಾಕಿಬಿಟ್ಟಿದ್ದಾರೆ, ಈ ಮಗುನ ಒಟ್ಟು ಕೇರ್ ಮಾಡೋದಿಲ್ಲ, ಒಂದು ಒಟ್ಟು ಅವ್ರದ್ದೇನು ವ್ಯವಸ್ಥೆ ಮಾಡೋದಿಲ್ಲ. ನಾನು ನೋಡಿದ್ದೀನಿ ಒಂದು ಕಡೆ ಬಂದು ಕುಂತರೆ ಕೆಲವೊಬ್ಬರು ಎಲ್ಲಾದರೂ ಎಜುಕೇಟೆಡ್ ಜನ ಮಕ್ಕಳಿಗೆ ಸ್ವಲ್ಪ ಎಲ್ಲ ತಿಳಿಸಿ ಹೇಳ್ತಿರ್ತಾರೆ. ಆದರೆ ಇಂಥ ಮಕ್ಕಳಿಗೆ ನೋಡಿದ್ದೀನಿ ಎಲ್ಲಿ ಆ ಮಕ್ಕಳಿಗೆ ಯಾವುದು ಆ ಥರ ಏನು ಇರೋದಿಲ್ಲ, ಈ ಮಕ್ಕಳಿಗೆ ಏನು ಬರೋದಿಲ್ಲ ಅಂತ. ನಾವು ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ತೋರಿಸಿದ್ರೆ ಈ ಮಕ್ಕಳನ್ನು ನಾರ್ಮಲ್ ಮಕ್ಕಳೊಳಗೆ ಹೋಗ್ತಾವು. ಯಾಕಂದ್ರೆ ಇದಕ್ಕೆ ಉದಾಹರಣೆ ಶರಣ್ಯನ ಇಷ್ಟೆಲ್ಲ ಮಾಡ್ತಿರ್ತಾಳೆ ನೋಡಿದ್ದೀನಿ. ಅದಕ್ಕೆ ನಾನು ಮೊದಲು ಹೇಳೋದಂದ್ರೆ ಎಲ್ಲ ಪೇರೆಂಟ್ಸ್ಗೆ ಯಾವ ಥರನೂ ಮಕ್ಕಳಿರಲಿ ಮೊದಲು ಸ್ವೀಕಾರ ಮಾಡೋದು ಕಲೀರಿ. ಸ್ವೀಕಾರ ಮಾಡಿ ಅವರು ಬರೀ ಸ್ಟಡಿ ಈ ಸ್ಟಡಿ ಒಳಗನ ಮಕ್ಕಳು ಬರಬೇಕು ನಾರ್ಮಲ್ ಆಗಲಿ. ನಾರ್ಮಲ್ ಮಕ್ಕಳೊಳಗೆ ಎಷ್ಟೋ ಹುಡುಗರಿಗೆ ಸ್ಟಡಿ ಬರೋದಿಲ್ಲ, ಪ್ರೆಷರ್ ಹಾಕ್ತಿರ್ತಾರೆ ನೀವು ನಂತರ ಆಗಬೇಕು ಅದ. ಆದರೆ ನಾ ಹೇಳೋದಿಷ್ಟ ಯಾವ್ದು ಮಕ್ಕಳಾಗಲಿ ಪ್ರೆಷರ್ ಹಾಕಬೇಡ್ರಿ, ಅವ್ರದ್ದು ರುಚಿ ಎದರೊಳಗೈತೆ ನೋಡಿ, ಆ ಮಾರ್ಗ ಅದರಲ್ಲೇನೆ ಅವ್ರನ್ನ ಅವ್ರಿಗೆ ಒಂದು ದಾರಿ ಹುಡುಕಿ ಕೊಡ್ರಿ. ಯಾಕಂದ್ರೆ ಬರೀ

0: ಇನ್ನೂ ಹೆಚ್ಚು ಹೆಚ್ಚು ಪದಕಗಳನ್ನ ತರಲಿ, ರಾಜ್ಯಕ್ಕೆ ದೇಶಕ್ಕೆ ಹೆಮ್ಮೆಯನ್ನ ತರಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ನಮ್ಮ ಕೇಳಿ ಮನಧ್ವನಿಯ ತುಂಬು ಹೃದಯದ ಹಾರೈಕೆಗಳು ಮೇಡಮ್. ತಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನಾವು ಮಕ್ಕಳನ್ನ ಬೆಳೆಸ್ತೀವಿ, ಆದ್ರೆ ಒಂದು ಸಾಧನೆಯಿಂದ ತುಂಬಾ ಕಷ್ಟ ಇರ್ತದ. ಆದ್ರೆ ಮಕ್ಕಳನ್ನ ಬರೇ ನಾವು ಬೆಳೆಸ್ತೀವಿ, ಈ ಮಕ್ಕಳನ್ನ ಜಗತ್ತಿಗೆ ಗುರುತಿಸೋದು ನಿಮ್ದು ಕೆಲಸ. ಇದು ಬರೇ ನಾವು ಬೆಳೆಸಿದ್ರೆ ಉಪಯೋಗ ಇಲ್ಲ, ಇದನ್ನ ಗುರುತಿಸೋರನ್ನು ಬೇಕು. ಯಾಕಂದ್ರೆ ಮೀಡಿಯಾದವರು, ಪ್ರೆಸ್ದವರು, ನೀವು ನ್ಯೂಸ್ದವರು ಎಲ್ಲರೂ ಕೂಡಿ ಈ ಮಕ್ಕಳನ್ನ ಬೆಳಕಿಗೆ ತರಕ್ ಸಾಧ್ಯ ಐತಿ. ಅದಕ್ಕೆ ನಾನು ಶರಣ್ಯಾಗ ಇಲ್ಲಿವರೆಗೂ ಕರೆದು ಅವಳಿಗೆ ಇಂಟರ್ವ್ಯೂ ಮಾಡಿದ್ರಿ. ನಮಗೂ ನಮ್ಮ ಒಂದು ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಕ್ಕೆ ಅನುಕೂಲ ಮಾಡಿಕೊಟ್ಟಂತಾಯ್ತು. ಇದು ಬರೀ ಇಲ್ಲಿ ಅಷ್ಟೇ ಸೀಮಿತವಾಗಿರದೆ ಇದು ಎಲ್ಲ ನಮ್ಮ ಒಂದು ಬೆಳಗಾಂದಲ್ಲಿ ಆಯ್ತು, ಒಂದು ನ್ಯೂಸ್ ಮೂಲಕ ಎಲ್ಲ ಕಡೆ ಹರಡ್ತದಲ್ಲ. ಅದಕ್ಕೆ ನಾನು ಇದ್ರ ಸಲುವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಶರಣ್ಯ ಪರವಾಗಿನೂ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ತರ ಇನ್ನೂ ಇಂಟರ್ನ್ಯಾಷನಲ್ ಮಾಡಿ ಮತ್ತೆ ಇಲ್ಲೇ ಬಂದು ಶರಣ್ಯ ಒಂದು ಇಂಟರ್ವ್ಯೂ ಆಗಬೇಕು ಅನ್ನೋದನ್ನ ದೇವ್ರ ಕಡೆ ಆಶಿಸ್ತೀನಿ.
0: ಖಂಡಿತ ಮೇಡಮ್. ಸ್ನೇಹಿತರೆ, ಶರಣ್ಯ ಅವರ ಸಾಧನೆ ಕೇವಲ ಪದಕಗಳ ಕಥೆಯಲ್ಲ, ಅದು ತಾಯಿಯ ನಂಬಿಕೆ, ಕುಟುಂಬದ ಬೆಂಬಲ ಮತ್ತು ಒಂದು ವಿಶೇಷ ಮಗುವಿನ ಅಸಾಮಾನ್ಯ ಹೋರಾಟದ ಕತೆ. ಡೌನ್ ಸಿಂಡ್ರೋಮ್ ಇರುವಂತಹ ಮಕ್ಕಳಿಗೂ ಅಪಾರ ಸಾಮರ್ಥ್ಯವಿದೆ ಎಂಬುದಕ್ಕೆ ಶರಣ್ಯಳೆ ಉತ್ತಮ ಉದಾಹರಣೆ. ಇಂದಿನ ಈ ಕಾರ್ಯಕ್ರಮ ಅನೇಕ ಪೋಷಕರಿಗೆ ಧೈರ್ಯ ಮತ್ತು ಪ್ರೇರಣೆಯನ್ನ ನೀಡುತ್ತೆ ಎಂಬ ವಿಶ್ವಾಸದೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಈಗ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮದ ಪ್ರಗತಿಪರ ರೈತರು ಹಾಗೂ ಭಾರತೀಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾದ ಶ್ರೀ ಗುರುಗೌಡ ಮಲಗೌಡ ಪಾಟೀಲ್ ಅವರು ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಗುರುಗೌಡ ಮಲಗೌಡ ಪಾಟೀಲ್ ರೀ, ನಾನು ಪ್ರಾಪರ್ ಜುಗುಡ್ರಿ, ಕಾಗವಾಡ ತಾಲೂಕ. ಅಲ್ಲಿ ಒಂದು 20 ಎಕರೆ ಜಮೀನ್ ಐತ್ರಿ. ಅಲ್ಲೆಲ್ಲ ಬೇಸಾಯ ಪದ್ಧತಿ, ಕಬ್ಬು,

0: ಸೋಯಾಬೀನು ಶೇಂಗಾ ಇವೆಲ್ಲ ಬೆಳಿತೇವ್ರಿ ಅಲ್ಲಿ ಎಲ್ಲಾರು.
1: ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ?
0: ನಾನು ಹುಟ್ಟಿನಿಂದ ಕೃಷಿನೇ ರೀ. ನಾನು
1: ನಿಮ್ಮ ತಂದೆ ತಾಯಿ
0: ಎಲ್ಲ ಕೃಷಿ ರೀ. ನಮ್ದೆಲ್ಲ ಕೃಷಿ ಇತರ ಎಲ್ಲಾರು ನಾವು 5 ಜನ ನಮ್ಮ ಬ್ರದರ್ಸು 4 ಜನ ಸಿಸ್ಟರ್ಸು ಎಲ್ಲಾರು ನಾವು ಭೂಮಿ ಒಳಗೆ ಉಳಿಯೋರು ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ನಾವು
1: ಹೊಲದಲ್ಲಿ ಯಾವ್ಯಾವ ಬೆಳೆಗಳು ಬೆಳಿತೀರಿ?
0: ಎಲ್ಲ ಶೇಂಗಾ ಬೆಳಿತೇವ್ರಿ, ಸೋಯಾಬೀನ್ ಬೆಳಿತೇವ್ರಿ, ಕಬ್ಬು ಬೆಳಿತೇವ್ರಿ, ಎಲ್ಲ ತರಕಾರಿಗಳು ಬೆಳಿತೇವ್ರಿ, ಎಲ್ಲ ಮಿಶ್ರ ಬೆಳೆಗಳು ಮಾಡ್ತೇವ್ರಿ. ಬೇಸಾಯ ಪದ್ಧತಿ ಹೆಚ್ಚು ನಾವು ಇದು ಮಾಡ್ಕೊಂಡಿವ್ರಿ.
2: ಸರ್, ಇದರ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ನಮ್ಮ ಕೇಳುವರಿಗೆ ಸ್ವಲ್ಪ ತಿಳಿಸ್ಕೊಡಿ.
0: ನಿರ್ವಹಣೆ ಅಂದ್ರೆ ಈಗ ಕಬ್ಬು ಫ್ಯಾಕ್ಟ್ರಿ ಹೋಗುತ್ತದೆ, ಅಲ್ಲಿಂದ ದುಡ್ಡು ಬರ್ತದೆ, ಆ ದುಡ್ಡನ್ನು ಮತ್ತೆ ನಾವು ಈ ಬೆಳೆಗಳಿಗೆ ನಾವು ಇದು ಮಾಡ್ಕೊಳ್ತೀವ್ರಿ. ಈಗ ಕೆಲವೊಂದು ತರಕಾರಿ ಮಾಡ್ತೀವ್ರಿ, ತರಕಾರಿ ಅದನ್ನು ಮಾರಾಟ ಮಾಡಿದ್ರೆ ಆ ದುಡ್ಡನ್ನು ಮತ್ತೆ ಅದನ್ನು ಮುಂದಿನ ಬೆಳೆಗಳನ್ನು ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಅದರ ಉತ್ಪನ್ನ ಅದನ್ನು ಉತ್ಪನ್ನ ನಾವು ಬಳಸ್ಕೊತೀವ್ರಿ ಸ್ವಲ್ಪ ರೀ. ಆಮೇಲೆ ಏನು ನಮ್ಗೆ ಹೆಚ್ಚು ಉತ್ಪನ್ನ ಆದ್ರೆ ಮತ್ತೆ ನಾವು ಭೂಮಿ ಖರೀದಿ ಮಾಡ್ಕೊಳ್ತೀವಿ. ಈ ರೀತಿ ಹೆಚ್ಚಿಗೆ ಮತ್ತೆ ಭೂಮಿ ತಗೊಳ್ತಾ ಹೋಗ್ತೇವೆ, ಈ ರೀತಿ ಮಾಡ್ಕೊತ ಹೊಂಟೇವೆ.
1: ಕಬ್ಬಿನಲ್ಲಿ ಏನಾದರೂ ಮಿಶ್ರ ಬೆಳೆ?
0: ಕಬ್ಬು ಅಂದ್ರೆ ಈಗ ಕಬ್ಬಿನ ಒಳಗೆ ನಾವು ಮಿಶ್ರ ಬೆಳೆ ಮಾಡ್ತಾ ಇಲ್ಲ. ನಾವು ಮಿಶ್ರ ಬೆಳೆ ಯಾವಾಗ ಮಾಡ್ತೀವಿ ಅಂದ್ರೆ ಪ್ರಾರಂಭದಾಗ ಮಾಡ್ತೀವಿ. ಕಬ್ಬು ಮಧ್ಯದಲ್ಲಿ ಬೋದಿ ಮೇಲೆ ಏನ್ ಮಾಡ್ತೀವಿ, ಕಡ್ಲೆ ಹಾಕ್ತೇವ್ರಿ, ಶೇಂಗಾ ಹಾಕ್ತೇವ್ರಿ, ಸೋಯಾಬೀನ್ ಹಾಕ್ತೇವ್ರಿ, ಉದ್ದ ಹಾಕ್ತೇವ್ರಿ. ಅಂದ್ರೆ 2 ಬೆಳೆ ತೆಗಿತೇವೆ ನಾವು. ಮೊದಲು 1 ಬೆಳೆ ತೆಗಿತೇವಲ್ಲ, ಆ ಬೆಳೆದು ಏನ್ ಮಾಡ್ತೇವೆ ನಾವು ಖರ್ಚು ಮಾಡ್ತದ ನಮ್ದು ಆಳುಗಳದು ನೀರಿಂದು ಇದೆಲ್ಲ ಗೊಬ್ಬರದು ಇದೆಲ್ಲ ಖರ್ಚು ಮಾಡ್ತೇವೆ. ನೆಟ್ ಇನ್ಕಮ್ ಏನಾಯ್ತಿ, ಫ್ಯಾಕ್ಟ್ರಿಯಿಂದ ಏನು ನಮ್ಗೆ ಬಿಲ್ ಬರ್ತೈತೆ, ನೆಟ್ ಇನ್ಕಮ್ ನಮ್ಗೆ ಆಗ್ತದೆ. 2 ಬೆಳೆ ಮಾಡೋದ್ರಿಂದ ನಮಗೆ 1 ಬೆಳೆಯಿಂದ ನಾವು ಖರ್ಚು ತೆಗಿತೇವೆ, ಇನ್ನೊಂದು ಬೆಳೆಯಿಂದ ನೆಟ್ ಇನ್ಕಮ್ ನಮ್ಗೆ ಆಗ್ತದೆ. ಈ ರೀತಿ ನಾವು 2 ಬೆಳೆಗಳನ್ನ ತಕ್ಕೊತ ಹೋಗ್ತೀವಿ.
1: ಮಣ್ಣಿಂದು ಏನು ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ?
0: ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೇಕಂದ್ರೆ ಅಲ್ಲಿ ಏನು ಮಾಡಬೇಕು ನಾವು, ಈ ಕಡ್ಲಿ, ಉದ್ದು, ಸೋಯಾಬೀನ್ ಇಂಥವ್ ಹಾಕಿದ್ರೆ ನಮ್ಮ ಫಲವತ್ತತೆ ಹೆಚ್ಚಾಗ್ತೈತ್ರಿ.
1: ಅದರಲ್ಲಿ ರೇಟ್ ಸಿಗುದಿಲ್ಲ ಅಂತಂದು ಒಬ್ಬೊಬ್ಬ ರೈತರು
0: ರೇಟ್ ಹಂಗೇನ ಆಗುದಿಲ್ಲ. ರೇಟ್ ಅಂದ್ರೆ ನಾವು ಚೆನ್ನಾಗಿ ಕ್ವಾಲಿಟಿ ಬೆಳೆ ಬೆಳೆದು ಅಂದ್ರೆ ನಾವು ಕ್ವಾಲಿ ರೇಟ್ ಸಿಕ್ಕ ಸಿಗ್ತೈತಿ. ಅದನ್ನ ನಾವು ಚೆನ್ನಾಗಿ ಅದನ್ನ ಕೀಟನಾಶಕ ಹತೋಡಿ ತರಬೇಕು. ಈ ಕೆಲವೊಂದು ಏನಾದರೂ ಕ್ವಾಲಿಟಿ ಬೆಳೆ ಬರಲಿಲ್ಲ ಅಂದ್ರೆ ಬೀಜ ಯಾರು ತಗೊಳಂಗಿಲ್ಲ. ಅದನ್ನು ಪ್ರಾರಂಭದಿಂದ ಬೆಳಿಗ್ಗೆ ಕರೆಕ್ಟಾಗಿ ನಾವು ನೋಡ್ಕೋತೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಬೀಜ ಬರ್ತಾವ್ರಿ, ಅದನ್ನ ನಮ್ಗೆ ಮಾರಾಟ ಆತೈತಿ, ನಮ್ಗೆ ಆರಾಮಾಗಿ ನಮ್ಮ ದುಡ್ಡು ಬರ್ತದೆ.
2: ಸರ್, ಇತ್ತೀಚಿನ ರೈತರಿಗೆ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ ಬಯಸ್ತೀರಾ?
0: ಬದಲಾವಣೆ ತರಬೇಕಂದ್ರೆ ಹೊಸ ಏನು ತಂತ್ರಜ್ಞಾನ ಐತಿ ಅದನ್ನು ಬಳಸ್ಕೊಳ್ಬೇಕು. ಆಮೇಲೆ ಕೆಲವೊಂದು ಈಗ ಕೃಷ್ಣಾ ನದಿ ಭೂಮಿಗಳ್ರಿ, ಅಲ್ಲಿ ಹೆಚ್ಚು ನೀರು ಹೆಚ್ಚು ಬಿಡ್ತಾರೆ ಭೂಮಿ ಒಳಗೆ. ಆ ರೀತಿ ಕೆಲವೊಂದು ಡ್ರಿಪ್ಸ್ ಉಪಯೋಗ ಮಾಡ್ಬೇಕು ನಾವು. ಬೇಸಿಗೆಯಲ್ಲಿ ಡ್ರಿಪ್ಸ್ ಉಪಯೋಗ ಮಾಡಬೇಕು, ಮಳೆಗಾಲದಲ್ಲೂ ಅಲ್ಲಿ ಡ್ರಿಪ್ಸ್ ಅವಶ್ಯಕತೆ ಇಲ್ಲ, ಅಲ್ಲಿ ಅದು ಚೆನ್ನಾಗಿ ನೀರು ಇದಾಗ್ತದೆ. ಬೇಸಿಗೆಯಲ್ಲಿ ಪೂರ್ಣ ಡ್ರಿಪ್ಸ್ ಯೋಜನೆ ಮಾಡ್ಕೊಂಡ್ರೆ ಆ ಭೂಮಿ ಫಲವತ್ತತೆ ಉಳಿತದೆ. ಅದರಲ್ಲಿ ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ಕೋಬೇಕು. ಎಷ್ಟೋ ಜನರಿಗೆ ಸರ್ಕಾರಿ ಯೋಜನೆಗಳು ಗೊತ್ತಿಲ್ಲ, ಹಳ್ಳಿ ಒಳಗೆ ಕೆಲವೊಂದು ಡ್ರಿಪ್ಸ್ ಬೇಕೇನು ಗೊತ್ತಿಲ್ಲ. ಈಗ ಬೋರ್ ಸರ್ಕಾರ ಎಷ್ಟೋ ಯೋಜನೆ ಹಾಕಿದ, ನೀವು ಬೋರ್ಗಳು ಓಡಿಸ್ಕೊರಿ, ಅದು ಚೆನ್ನಾಗಿ ಇದು ಮಾಡ್ಕೊರಿ, ಅದ್ರ ಬಗ್ಗೆ ಇಲ್ಲ. ಸಾವಯವ ಕೃಷಿ ಬಗ್ಗೆ ಮಾಹಿತಿ ಇಲ್ಲ ರೈತರಿಗೆ. ಇಂಥವ ಆ ತೋಟಗಾರ ಇಲಾಖೆ, ಕೃಷಿ ಇಲಾಖೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಕಾರ್ಯಾಗಾರನ ಇವ್ರು ಮಾಡಬೇಕು, ಇವ್ರು ಜಾಗೃತಿ ಮೂಡಿಸ್ಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಸಾವಯವ ಕೃಷಿ ಬಗ್ಗೆ, ಆಮೇಲೆ ಈ ಬೀಜಗಳನ್ನು ನಾವು ಯಾವ ರೀತಿ, ಈಗ ಈ ವರ್ಷ ಬೀಜ ಬಂದವ್ರಿ, ಮುಂದಿನ ವರ್ಷ ನಾವು ಇದನ್ನು ಬೀಜ ಬಿತ್ತಬೇಕಾದ್ರೆ ಆ ಬೀಜನ ನಾವು ಯಾವ ರೀತಿ ನಾವು ಸರಿಯಾಗಿ ಇಟ್ಕೊಳ್ಬೇಕು, ಅದರಲ್ಲಿ ಯಾವ ರೀತಿ ನಾವು ಈಗ ಹುಳ ಹತ್ತಿಬಿಡ್ತಾವ ಅದ್ರಾಗ, ಅದನ್ನ ತೊಗೊಂಡು ಬೀಜ ಬಿತ್ತಿಬಿಡ್ತಾರೆ, ಅದು ಬೆಳೆಯೋದಿಲ್ಲ ಅದು ರೈತರಿಗೆ ನುಕ್ಸಾನ್ ಆಗ್ತದೆ. ಅದು ನಾವು ಯಾವ ರೀತಿ ಸಂಗ್ರಹ ಮಾಡಿ ಇಡಬೇಕು ಬೀಜ, ಮುಂದಿನ ವರ್ಷ ನಾವು ಬೆಳೆ ಬೆಳೆದು ಒಂದು ವರ್ಷ ಮಟ್ಟ ಬೀಜ ಯಾವ ರೀತಿ ನಾವು ಅದನ್ನು ಇಡ್ಕೋಬೇಕು, ಯಾವ ರೀತಿ ಅದಕ್ಕೆ ಔಷಧಿ ನಾವು ಸಿಂಪಡ ಮಿಕ್ಸ್ ಮಾಡಿ ಇಡಬೇಕು. ಈಗ ಗಂಧಕ ಎಲ್ಲ ಪೈಲಾದ ಹಳೆ ಜನ ಏನು ಮಾಡೋದು, ಗಂಧಕ ಮಿಕ್ಸ್ ಮಾಡ್ತಿದ್ರು ಗಂಧಕ, ಅದು ಅದೇ ಸ್ವಸ್ಥ ಸಿಗ್ತದ್ರು. ಅವಾಗ ಒಂದು 5 ರೂಪಾಯಿಗೆ 1 ಕಿಲೋ ಎಲ್ಲ ಸಿಗ್ತಿದ್ರು ಅವಾಗ. ಈಗ ಅವೆಲ್ಲ ಗಂಧಕ ಹೋಗಿಬಿಟ್ಟವ್ರು, ಈ ಬೇರೆ ಬೇರೆ ಕೆಮಿಕಲ್ಸ್ ಬಂದವು. ಕೆಮಿಕಲ್ಸನ್ನು ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ. ಈ ರೀತಿ ಈ ನಮ್ಮ ಕೃಷಿ ಇಲಾಖೆಯವರು ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಮೂಡಿಸಬೇಕು. ಆಮೇಲೆ ಮಣ್ಣು ಪರೀಕ್ಷೆ ಆಗ್ತಾ ಇಲ್ಲ, ಮೇನ್ ಮುಖ್ಯ ಅದು. ರೈತರ ಮಣ್ಣು ಪರೀಕ್ಷೆ ಆಗಬೇಕು, ಆ ಮಣ್ಣಿನಲ್ಲಿ ಎಷ್ಟು ಅಂಶ ಅಲ್ಲಿ ಏನೇನು ಐತಿ, ಅದಕ್ಕೆ ಎಷ್ಟು ಶಕ್ತಿ ಇದೆ, ಅದಕ್ಕೆ ಮುಂದೆ ಅದಕ್ಕೆ ಏನು ನಾವು ಕೊಡಬೇಕು ಅನ್ನೋದು ರೈತರಲ್ಲಿ ಮಣ್ಣು ಪರೀಕ್ಷೆಗಳು ಆಗ್ತಾ ಇಲ್ಲ. ಈ ರೀತಿ ಆಗತ್ತಾವ ಅಂದ್ರೆ ಸರ್ಕಾರ ಯೋಜನೆಗಳು ಸರಿಯಾದ ರೈತರಿಗೆ ಮುಟ್ಟುತ್ತಾ ಇಲ್ಲ.
1: ನೀವು ಒಬ್ಬ ಪ್ರಗತಿಪರ ರೈತರಾಗಿ ನಿಮ್ಮ ಹೊಲದಲ್ಲಿ ಸಾವಯವ ಅಳವಡಿಸಿಕೊಂಡಿದ್ದೀರಿ?
0: ಮಾಡಿದವ್ರಿ ಸಾವಯವರಿ. ಎಲ್ಲ
1: ಯಾವ ರೀತಿ
0: ಇಲ್ಲಿ ನಮ್ಮ ಎಮ್ಮೆಗಳ ಎತ್ತುಗಳಿದಾವ್ರಿ, ಈಗ ಗೊಬ್ಬರ ಇದು ಮಾಡ್ತೇವೆ, ಅದನ್ನೆಲ್ಲ ಈ ವರ್ಷ ಎಲ್ಲ ಎಮ್ಮೆ ಕೂಡಿ ಹಾಕ್ತೇವ್ರಿ. ಅದಕ್ಕೆಲ್ಲ ನೀರು, ಆಮೇಲೆ ಬೇರೆ ಬೇರೆ ಈಗ ಹೊಲದಾಗಿಂದ ಎಲ್ಲ ಕಸ ತೆಗಿತಾರಲ್ಲ ಹಸಿರು ಗೊಬ್ಬರ, ಹಸಿರು ಇವು ಅವತ್ತನ್ನೆಲ್ಲ ಹತ್ರ ಮಿಕ್ಸ್ ಮಾಡ್ತೇವ್ರಿ. ಈ ಕಸ ತೆಗಿತೇವ್ರಿ ನಾವು, ಈ ಯಾವುದೇ ಇರಲಿಲ್ಲ ಸಣ್ಣ ಚಿಕ್ಕದಿದ್ದಾಗ ಬೀಜ ಅವಕ್ಕಿಂತ ಮುಂಚೆ ಅವೆಲ್ಲ ಕಡ್ದು ಏನು ಮಾಡ್ತೇವೆ, ಈ ಲೇಬರ್ ಕಡೆಯಿಂದ ಅವೆಲ್ಲ ಹತ್ರಕ್ಕೆ ಹಾಕ್ತೇವೆ ನಾವು ಗೊಬ್ಬರದಾಗ, ಶಗನದಾಗ ಅದೆಲ್ಲ ಮಿಕ್ಸ್ ಮಾಡ್ತೇವೆ. ಹಸಿರು ಗೊಬ್ಬರ ಮಿಕ್ಸ್ ಆಗ್ತೈತಿ, ಅದು ಮುಂದಿನ ವರ್ಷ ಮಟ್ಟ ಚೆನ್ನಾಗಿ ಇದಾಗಿ ಕೊಳತು ಎಲ್ಲ ತಯಾರಾಗ್ತದೆ. ನಾವು ಗೊಬ್ಬರ ಹಾಕ್ತೇವೆ, ಕಬ್ಬು ಕಡ್ದು ಹೋದ ಮೇಲೆ ನಾವು ಗೊಬ್ಬರ ಹಾಕ್ತೇವೆ, ಆಮೇಲೆ ಅವಾಗೆಲ್ಲ ಅದನ್ನ ನಾವು ಇದು ಮಾಡ್ಕೋತೀವಿ, ಈ ರೀತಿ ಮಾಡ್ಕೋತ ಬಂದೇವೆ ಸಾವಯವ.
1: ಈಗ ನಿಮ್ಮ ಒಂದಲ್ಲಿ ತರಕಾರಿ ಬೆಳೆಯನ್ನು ಬೆಳಿತೀವಿ?
0: ಹೌದು ಹೌದು ಹೌದು.
1: ಅದೆಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀವಿ?
0: ಮಾರ್ಕೆಟಿಂಗ್ ಅವರೇ ಬಂದು ನಮ್ಮಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಈಗ ಕೆಲವೊಂದು ಈ ಮಾರಾಟ ಮಾಡುವಂತ ಸಣ್ಣ ಇವ್ರು ಮಾಡ್ತಾರೆ, ಮಾರಾಟಗಾರರು ಇರ್ತಾರಲ್ಲ, ಅವರೇ ಹೊಲದಾಗ ಬಂದು ತಗೊಂಡು ಹೋಗ್ತಾರೆ. ಅವ್ರಿಗೆ ಬಂದ್ರೆ ಅವ್ರಿಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ನಾವು ಕೊಡ್ತೇವೆ. ಯಾಕಂದ್ರೆ ನಾವು ತೊಗೊಂಡೋಗಿ ಟ್ರಾನ್ಸ್ಪೋರ್ಟೇಷನು ಅದು ನಮ್ಗೆ ಉಳಿತದೆ. ಅದ ಟ್ರಾನ್ಸ್ಪೋರ್ಟೇಷನ್ ನಾವು ಕಡಿಮೆ ಮಾಡಿದ್ರೆ ರೈತರು ಅಲ್ಲೇ ಹೊಲದ ಮಟ್ಟ ಬಂದು ತೊಗೊಂಡೋಗ್ಬಿಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ, ಸಣ್ಣ ಮಾರಾಟ ಮಾಡುವಂಥ ಅವ್ರಿಗೂ ನಾಲ್ಕು ದುಡ್ಡು ಉಳಿತದೆ. ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಈಗ ಎಲ್ಲ ಒಂದೇ ಸಲ ತೊಗೊಂಡೋಗಿ ಬೆಳಗಾವಿ ತಂದು ಹಾಕಬೇಕಂದ್ರೆ ಅಥವಾ ಎಷ್ಟು ಖರ್ಚಾಗ್ತದೆ, ಅದು ಕಡಿಮೆ ದರದಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ, ಅವ್ರು ಅಲ್ಲೇ ಬಂದು ತೊಗೊಂಡೋಗ್ಬಿಡ್ತಾರೆ, ಅವರಿಗೂ ಲಾಭ ಆಗ್ತದೆ, ನಮ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಂದ ಮಾಲ್ ಹೋಗ್ಬಿಡ್ತದೆ ರೀ.
1: ಈಗ ನೀವು ಕೃಷಿ ಮಾಡಕತ್ತೆಗಳಿಂದ ಏನಾದರೂ ಬದಲಾವಣೆ ತಗೊಂಡ್ರೆ?
0: ಅಲ್ಲ, ಈಗ ನಾವು ಏನು ಮಾಡ್ತೇವೆ, ಕಬ್ಬು ಬೆಳೆ ಏನು ಮಾಡ್ತೇವೆ ರೀ, ಈಗ ಕಬ್ಬು ಬೆಳೆ 2 ವರ್ಷ ನಾವು ಬೆಳೆಸ್ತೇವೆ, 3ನೇ ವರ್ಷ ಕಬ್ಬು ಬೆಳೆಯಂಗಿಲ್ಲ, ಅದನ್ನು 1 ವರ್ಷ ಬೇರೆ ಬೆಳೆ ಮಾಡ್ತೇವೆ ನಾವು, ಅಂದ್ರೆ ನೆಲ ತಯಾರು ಮಾಡ್ಬೇಕು. ಅದನ್ನು ಮತ್ತೆ ಬರೀ ಕಬ್ಬು ಬೆಳೆ ಮಾಡ್ಕೋತ ಹೋದ್ರೆ ಅಲ್ಲಿ ಬರೋದಿಲ್ಲ ಅದನ್ನು, ಅದಕ್ಕೆ ಬೇರೆ ಅಂದ್ರೆ 1 ವರ್ಷ ಕಡ್ಲಿ ಬಿತ್ತೋದು, ಸೋಯಾಬೀನ್ ಬಿತ್ತೋದು, ಅಥವಾ ಜೋಳ ಬಿತ್ತೋದು, ಅದೊಂದು 2 ವರ್ಷ ಆದ ನಂತರ 1 ವರ್ಷ ಬೇರೆ ಫುಲ್ 1 ವರ್ಷ ಬೇರೆ ಬೆಳೆನ ತೆಗೆದೆ, ಕಬ್ಬ ಮಾಡೋಂಗಿಲ್ಲ, ಅಲ್ಲಿ ಚೇಂಜ್ ಆಗ್ಬೇಕು, ಬದಲಾವಣೆ ಆ ಮಣ್ಣಿನಲ್ಲಿ ತಾಕತ್ ಕಮ್ಮಿ ಆಗಿರ್ತದಲ್ಲ, ಅದು ಮತ್ತೆ 1 ವರ್ಷ ಅದನ್ನ ನಾವು ರೆಡಿ ಮಾಡ್ಕೊಳ್ಬೇಕು, ಭೂಮಿಯನ್ನು ತಯಾರು ಮಾಡ್ಕೊಳ್ಬೇಕು, ಅವಾಗ ಮತ್ತೆ 1 ವರ್ಷ ನಮ್ಗೆ ಕಬ್ಬು ಚೆನ್ನಾಗಿ ಇಳುವರಿ ಕೊಡ್ತದೆ.
2: ಸರ್, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಕೃಷಿಯತ್ತ ಜಾಸ್ತಿ ಒಲವು ತೋರಿಸ್ತಾ ಇಲ್ಲ, ಅದ್ರ ಬಗ್ಗೆ?
0: ಸರಿ, ಯಾಕೆ ನೌಕರಿ ಹೊಂಟಾರಂದ್ರೆ ಅವ್ರಿಗೆ ಆರಾಮ ಕುಂತು ಸಂಬಳ ಬೇಕಾಗಿತ್ತು, ಹಾರ್ಡ್ ವರ್ಕ್ ಬೇಡಾಗಿತ್ತು ಕೆಲವ್ರಿಗೆ. ಕೆಲವ್ರಿಗೆ ನಾವು ಒಳ್ಳೆ ಶಿಕ್ಷಣ ಕಲ್ತೇವೆ, ನಾವು ಹೊಲದಲ್ಲಿ ಕೆಲಸ ಮಾಡ್ರೆ ನಮ್ಗೆ ಬೆಲೆ ಸಿಗಲ್ಲ, ನಮ್ಗೆ ಮರ್ಯಾದೆ ಸಿಗಲ್ಲ ಸಮಾಜ ಒಳಗೆ ಅನ್ನೋಂಥ ಕೆಲವರಲ್ಲಿ ಎಜುಕೇಟೆಡ್ ಯುವಕ ಯುವತಿಯರ ಒಳಗೆ ಒಂಥರ ಅದೊಂದು ಕಲ್ಪನೆ ಬಂದುಬಿಟ್ಟದೆ. ಆದ್ರೆ ಲಾಸ್ಟ್ 2 ಇಯರ್ಸಲ್ಲಿ ಕೋವಿಡ್ ಆದಾಗ ಅವ್ರು ಎಲ್ಲಿ ಬಂದರು? ಮತ್ತೆ ಭೂಮಿಗೆ ತಮ್ಮ ಊರಿಗೆ ಹಳ್ಳಿಗೆ ಮರಳಿ ಬಂದು ಮತ್ತೆ ಕೃಷಿ ಒಳಗೆ ಬಂದರು. ಅದು ಯಾವಾಗಾದರೂ ಒಂದು ದಿನ ಪ್ರತಿಯೊಬ್ಬರು ಎಲ್ಲೇ ಹೋದರು, ಎಷ್ಟೋ ದೊಡ್ಡ ಆಫೀಸರಾಗಿ ದುಡಿದ್ರು, ಬೆಂಗಳೂರು ಮೈಸೂರು ಎಲ್ಲಿ ಎಲ್ಲಿ ಹೋದರು, ಮತ್ತೆ ತನ್ನ ಊರಿಗೆ ಬರಬೇಕು, ತನ್ನ ಭೂಮಿ ಉಳಿಯಲೇಬೇಕು. ಅಂದರೆ ಯಾವಾಗಲೂ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಎಂದೂ ಇಲ್ಲ. ಅದಕ್ಕೆ ಆ ವ್ಯಕ್ತಿ ತನ್ನಲ್ಲಿ ಭೂಮಿ ಇದ್ದರೆ ಅವನು ಪ್ರಾರಂಭದಿಂದ ಯಾವಾಗದ ರಜೆ ಒಳಗೆ ಬಂದಾದ್ರೆ ಭೂಮಿ ಒಳಗೆ ಅವ್ನು ಕಲಿತಾ ಇರಬೇಕು. ಏನಾಗಲಿ 1 ಲಕ್ಷ ರೂಪಾಯಿ ಸಂಬಳ ಇತ್ತು, ನಾನೇಕೆ ಹೋಗಲಪ್ಪ ಹೊಲಕ್ಕೆ ಅನ್ನುವಂಥ ಅವನಲ್ಲಿ ಭಾವನೆ ಬರಬಾರ್ದು. ಅವ್ನು ಮೇಲಿನ ಮೇಲೆ ರಜೆ ಒಳಗೆ ಬಂದಾಗ ತನ್ನ ಭೂಮಿ ಒಳಗತ್ತ ಅದನ್ನು ಏನಾದರೂ ತನ್ನ ಹೊಸ ಪದ್ಧತಿಗಳು ಅಲ್ಲಿ ಹೋದಾಗ ಕಲ್ತಾರೆ, ನೋಡಿರ್ತಾರೆ, ನೋಡಿಕೊಂಡು ತಿಳ್ಕೊಂಡು ಬಂದಾಗ ತನ್ನ ಹೊಲದಾಗ ಏನಾದರೂ ಹೊಸ ಪದ್ಧತಿ ನಾವು ಮಾಡ್ಕೊತ ಹೋಗ್ಬೇಕು, ಅಕ್ಕಪಕ್ಕ ಇರುವಂಥ ಜನರಿಗೆ ಅದನ್ನು ತಿಳಿಸ್ಬೇಕು, ಅವಾಗ ಅವ್ನು ಜಾಣತಾನ, ಅವಾಗ ಅದು ಜಾಗೃತಿ ಮುಟ್ಟಿಸಿದಂಗೆ ಆಗ್ತೈತೆ ರೀ. ಇಲ್ಲ ಏನೋ ಭಾಳ ಶಾಣೆ ಅದನ್ನ, ಇಂಜಿನಿಯರ್ ಅದೇನ, ನಾ ಡಾಕ್ಟರ್ ಅದೇನ, ನಾ ಬೆಂಗಳೂರ್ದಾಗ 10 ವರ್ಷ ಕಲ್ತೇನೆ, ನಂದು 100 ಎಕರೆ ಹೊಲ ಐತಿ, 100 ಎಕರೆ ಜಮೀನು ಐತಿ, ಅವ್ನು ಯಾವಾಗಲೂ ಆ ಮಾಲಕ ಹೊಲದ ಕಡೆ ಲಕ್ಷ್ಯ ಕೊಡಲ್ಲ, ಯಾರಿಗೂ ಹಚ್ಚಿ ಹೋಗ್ಬಿಡ್ತಾನಲ್ಲಿ ನೌಕರಿ ಮಾಡಲಿಕ್ಕೆ. ಅವನು 50 ವರ್ಷ ರಿಟೈರ್ಡ್ ಆಗಿ ಬಂದಮೇಲೆ ಆ ಭೂಮಿ ಒಳಗೆ ಏನಿರಂಗಿಲ್ಲ, ಅಲ್ಲಿ ಮತ್ತೆ ಅವಾಗ ಬಂದು ಮಾಡ್ತೇನೆ ಅಂದರೆ ಅವ್ನು ಫಲ ಸಿಗೋದಿಲ್ಲ, ಅವ್ನು ಮತ್ತೆ 50 ವರ್ಷ ದುಡಿಬೇಕಲ್ಲಿ, 50 ವರ್ಷ ಬಂದು ದುಡ್ದಾಗ ಅವಾಗ ಅವ್ನು ಎಲ್ಲಿದ್ರು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಪ್ರಮಾಣ ಚಾಲು ಆಗ್ತೈತಿ, ಇಲ್ಲಂದ್ರೆ ಟೋಟಲ್ ಅಲ್ಲಿ ಆ ಅಂಶ ಅಲ್ಲಿ ಜೀವ ಆಗಿ ಹೋಗಿರ್ತೈತೆ ಅಲ್ಲಿ. ಆ ರೀತಿ ಆಗಬಾರ್ದು. ಅವ್ನು ಎಲ್ಲೇ ಉದ್ಯೋಗ ಮಾಡ್ತಾಯಿದ್ರು, ಮಧ್ಯೆ ಮಧ್ಯದಲ್ಲಿ ಅವನು ರಜೆಯಲ್ಲಿ ಬಂದಾಗ ಆ ಭೂಮಿ ಒಳಗೆ ಏನದ ಬೆಳೆ, ನಾವು ಏನು ಮಾಡಬೇಕು, ಅಥವಾ ಅಲ್ಲಿರುವಂಥ ಲೇಬರ್ಸ್ಗೆ ಅವ್ನು ಮಾಹಿತಿ ಕೊಡಬೇಕು, ಈ ರೀತಿ ಮಾಡಿರಿ, ಈ ಬೆಳೆ ಮಾಡಿರಿ, ಈ ಗೊಬ್ಬರ ಹಾಕ್ರಿ, ಈ ರೀತಿ ಅದನ್ನು ಮಾಡಿರಂಥ ಒಂದು ಸ್ವಲ್ಪ ನಾಲೆಜ್ ಕೊಡ್ಕೋದ್ರೆ ಅದು ಭೂಮಿಯಲ್ಲಿ ಚೆನ್ನಾಗಿ ಉಳಿತದೆ. ಇಲ್ಲಾಂದ್ರೆ ಅವನು ಭಾಳ ಶಾಣೆ ಅಂತ ಹೇಳ್ಕೊಂಡು ಅಲ್ಲಿ ನೌಕರಿ ಮಾಡಿ ಅಲ್ಲಿ ದುಡ್ಡು ಬ್ಯಾಂಕ್ ತಂದಿಟ್ರೆ ಭೂಮಿ ಒಳಗೆ ಏನು ಬರಲ್ಲ, ಏನು ಉಳಿಯಲ್ಲ, ಬ್ಯಾಂಕ್ದು ದುಡ್ಡೆಲ್ಲ ಖರ್ಚಾಗಿ ಹೋಗ್ತೈತಿ, ಆವಾಗ ಮತ್ತೆ ಅವ್ನು ಹೊಲದ ಕಡೆ ನೋಡ್ತಾನೆ, ಆವಾಗ ಹೊಲದಾಗ ಏನಿರೋದಿಲ್ಲ. ಹೌದಲ್ರಿ, ಇದು ಭೂಮಿ ತಾಯಿ ಯಾವಾಗಲೂ ನಮ್ಮನ್ನು ಜೀವಂತವಾಗಿ ಕಾಪಾಡ್ತಾಳೆ, ಭೂಮಿ ತಾಯಿ ಯಾವಾಗಲೂ ನಮ್ಮನ್ನು ಕೈ ಬಿಡೋಂಗಿಲ್ಲ. ಆದ್ರೆ ಭೂಮಿ ತಾಯಿ ಮೇಲೆ ನಾವು ಯಾವಾಗಲೂ ಭಕ್ತಿಲಿ ದುಡಿಬೇಕು, ಕಷ್ಟಪಡ್ಬೇಕು, ನಮ್ಗೆ ಯಾವಾಗೂ ಕೈ ಬಿಡೋಂಗಿಲ್ಲ. ಬೇಕಾದಂಥ ಕೋವಿಡ್ ಬರಲಿ, ಬೇಕಾದಂಥ ನಿಸರ್ಗ ಏನಾದರೂ, ನಮ್ಗೆ ಭೂಮಿ ತಾಯಿ ನಮ್ಗೆ ಒಂದು ರೊಟ್ಟಿ ಅನ್ನ ಕೊಟ್ಟ ಕೊಡ್ತಾಳೆ ಅನ್ನೋದು ರೈತರಿಗೆ ಯಾವಾಗಲೂ ತಿಳ್ಕೊಳ್ಬೇಕು. ರೈತರು ಯಾವ ನೌಕರಸ್ಸನ್ನು ತಿಳ್ಕೊಬೇಕು ಅನ್ನೋದು ನನ್ನದು ಒಂದು ಇಚ್ಛೆ ಅಷ್ಟೇ. ಈಗ ರೈತರಿಗೆ ಒಂದು ಸಂದೇಶ ಏನಂದರೆ, ಸಾಕಷ್ಟು ರೈತರು ಕೆಲವೊಂದು ಸರ್ಕಾರಿಗೆ ಬೇಕಾಗುವಂಥ ಸವಲತ್ತು ಕೊಡೋಂಗಿಲ್ಲ. ಗ್ರಾಮೀಣ ಭಾಗದಲ್ಲಿ ರೈತರು ಈ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವರು ಕಲಿತಾ ಇಲ್ಲ. ಅವ್ರು ಏನು ಮಾಡ್ಯಾರಂದ್ರೆ ಅವ್ರು ಆಲಸ್ಯಗೊಳಗ್ಯಾರ. ಸರ್ಕಾರ ಏನು ಮಾಡಬೇಕು, ಒಳ್ಳೆ ಒಳ್ಳೆ ಸವಲತ್ತುಗಳನ್ನು ರೈತರು ಕೊಡಬೇಕು. ನೀನು ದುಡಿಯಪ್ಪ, ನಿನ್ನ ಭೂಮಿ ಒಳಗೆ ಒಳ್ಳೆ ಚೆನ್ನಾಗಿ ಫಲವತ್ತತೆ ಭೂಮಿ ಒಳಗೆ ನೀವು ಚೆನ್ನಾಗಿ ಬೆಳೆಸು, ನಿನಗೇನು ಬೇಕು ಸರ್ಕಾರಿ ಯೋಜನೆ ನಿನ್ನ ಬಾಗಿಲ ಮಟ್ಟ ನಾವು ಮುಡಿಸ್ತೇವೆ. ಸರ್ಕಾರ ಆ ರೀತಿ ಮಾಡಬೇಕು, ರೈತರು ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕು. ಕೆಲವೊಂದು ರೈತರು ಏನು ಮಾಡ್ತಾರೆ, ಹೇ ಏನು ಅವ್ರು ಹೇಳ್ತಾರೆ ಹೋಗ್ತಾರೆ, ನಾವ್ಯಾಕೆ ಅಲ್ಲಿ ಹೋಗೋಣಪ್ಪ ಆಫೀಸಿಗೆ, ಅವರ ಬರಬೇಕು ಅನ್ನೋಂಥ ರೈತರು ಹಂಗೆ ಆಗಬಾರ್ದು. ರೈತರು ಪ್ರತಿಯೊಂದು ಸರ್ಕಾರೇತರ ಯೋಜನೆಗಳು ಯಾವ್ಯಾವ ಆಫೀಸ್ಗಳಾಗ ಅದಾವೆ, ಯಾವ್ಯಾವ ಕಚೇರಿಗಳಲ್ಲಿ ಏನಿದೆ ಎಲ್ಲ ಚೆನ್ನಾಗಿ ಹೋಗಿ ಅಲ್ಲಿ ಮಾಹಿತಿ ತೊಗೊಳ್ಬೇಕು. ಆ ಮಾಹಿತಿ ತೊಗೊಂಡು ಬಂದು ಅವು ತಮ್ಮ ಭೂಮಿ ಒಳಗೆ ಆ ಯೋಜನೆಗಳು ತಾವೆಲ್ಲ ಅದನ್ನು ಮಾಡ್ಕೊಳ್ಬೇಕಂತ ನನ್ನ ಸಂದೇಶ ಇದೆ. ಆಮೇಲೆ ಇನ್ನೊಂದು, ರೈತರು ಈ ಕೃಷಿ ಸಂಪರ್ಕ ಕೇಂದ್ರಗಳಿಂದ ಬೀಜ ತೊಗೊಂಡ್ಬರ್ತಾ ಇದ್ದಾರೆ. ನಿಮ್ಮ ಭೂಮಿ ಒಳಗೆ ಏನು ನೀವು ಬೆಳೆಸ್ತಾ ಇದ್ದೀರಿ ಆ ಬೀಜನ, ಒಳ್ಳೆ ಬೀಜನ, ಕ್ವಾಲಿಟಿ ಬೀಜನ ನೀವು ಚೆನ್ನಾಗಿ ಅದನ್ನ ನಿಮ್ಮ ಸಂಗ್ರಹ ಮಾಡಿ ಇಟ್ಕೊಡ್ರಿ ಮನೆ ಒಳಗೆ. ಯಾ ಸಹಾಯ ಈ ಕೃಷಿ ಇಲಾಖೆಯವ್ರ ಕಡೆ ಮಾಹಿತಿ ತೊಗೊಳ್ರಿ. ಅದಕ್ಕೆ ಯಾವ ರೀತಿ ನಾವು ಇಡಬೇಕು ಬೀಜ, ಮುಂದಿನ ವರ್ಷ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋ ಮಾಹಿತಿ ತೊಗೊಂಡು ನೀವು ಬೆಳೆದಂಥ ಬೀಜಗಳನ್ನು ನೀವೇ ಸಂಗ್ರಹ ಮಾಡಿ ಇಟ್ಕೊಂಡು ಅದು ಮುಂದಿನ ಬೆಳೆಗಳನ್ನು ನೀವು ಮಾಡಿದ್ರೆ ಯಾವುದೂ ರೈತರಿಗೆ ನಷ್ಟ ಆಗೋದಿಲ್ಲ. ಈಗ ಸಾಕಷ್ಟದಲ್ಲಿ ರೈತರು ಆರ್ತಿ ಮಾಡ್ತಾ ಇಲ್ಲ, ಏ ನಮ್ಮ ಸಂಪರ್ಕ ಕೇಂದ್ರ ಬರ್ತಾವ ನೋಡ್ರಿ ಏನಲ್ಲಿ ಸಬ್ಸಿಡಿಗಳು ಸಿಗ್ತಾವೆ. ಆಮೇಲೆ ಇನ್ನೊಂದು ಭಾಳ ರೈತರಿಗೆ ಒಂದು ಸಂದೇಶ ಕೊಡ್ತೇನು, ಕೆಲವೊಂದು ಗೊಬ್ಬರಗಳ ರಾಸಾಯನಿಕ ಗೊಬ್ಬರಗಳಲ್ಲಿ ಬೀಜಗಳ ಕಸದ ಬೀಜಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಕಸದ ಗೊಬ್ಬರ ಎಲ್ಲಿ ಎಲ್ಲಿ ಗೊಬ್ಬರ ತಯಾರಾಗ್ತಿತ್ತಲ್ಲೇ ಆ ಭೂಮಿ ಮಣ್ಣನ್ನು ತೊಗೊಂಡು ಹೋಗಿ ಅಲ್ಲಿ ಮಿಕ್ಸ್ ಮಾಡ್ತಾರೆ ಗೊಬ್ಬರ ಒಳಗೆ, ಆ ಬೀಜಗಳು ಇರ್ತಾವ ತರ ಆ ಭೂಮಿ ಒಳಗೆ ಅದ ರಸಗೊಬ್ಬರ ಹಾಕಿದಾಗ ಅಲ್ಲಿ ಹೊಲ ಎಲ್ಲ ಕಸನ ನಾಡ್ತಿತ್ತು. ಅದು ಬರೀ ಕಸನ ನಡ್ತಿತ್ತಲ್ಲ ಹೊಲದಾಗೆಲ್ಲ ಬರೀ ಕಸ ನಾಡ್ತಿತ್ರಿ. ಆಮೇಲೆ ಅವ್ನು ರೈತ ಏನು ಮಾಡ್ತಾನೆ ಲೇಬರ್ ಹಚ್ಚಿ ಇಡೀ ವರ್ಷ ಮಟ್ಟ ಕಸ ತೆಗೆದು ಆ ಬಂದದ ಬೆಳೆ ಉತ್ಪನ್ನ ಎಲ್ಲ ಆ ಲೇಬರ್ಗೆ ಕೊಟ್ಟು ಹೋಗ್ತಾನೆ, ಅವನಿಗೇನೋ ಒಂದು ರೂಪಾಯಿ ಲಾಭ ಆಗ್ತಾ ಇಲ್ಲ. ಅದು ದಯಮಾಡಿ ಅದನ್ನು ಮಾಡೋದಕ್ಕಿಂತ ಸಾವಯವ ಕೃಷಿ ಒಂದು ಎರಡೆರಡು ಎಮ್ಮೆಗಳು ಸಾಕ್ರಿ, ಎರಡೆರಡು ಆಕಳುಗಳು ಸಾಕ್ರಿ, ಅದೇ ಗೊಬ್ಬರ ನಿಮಗೆ ವರ್ಷ ಮಟ್ಟ ಸಂಗ್ರಹ ಆಗ್ತೈತಿ, ಅದನ್ನು ನೀವು ಭೂಮಿಯೊಳಗೆ ಹಾಕಿರಿ ಅಂದರೆ ಅದರಿಂದ ಬೇಕಾದಷ್ಟು ಉತ್ಪನ್ನ ತೆಗಿಲಿಕ್ಕೆ ಸಾಧ್ಯ. ಈ ರಾಸಾಯನಿಕ ಗೊಬ್ಬರ ಎಲ್ಲ ಬಂದ್ ಮಾಡ್ರಿ, ಒಂದು ಎರಡೆರಡು ಎಮ್ಮೆಗಳು ಸಾಕ್ರಿ ಮನ್ಯಾಗ, ಎರಡೆರಡು ಹಸುಗಳು ಸಾಕ್ರಿ, ಅದಕ್ಕೂ ಎಲ್ಲ ಸಾಕಷ್ಟು ಸಾವಿರ ಯೋಜನೆಗಳು ಇದಾವೆ. ಪಶುಸಂಗೋಪಣೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಅದನ್ನು ತೊಗೊಳ್ರಿ, ಸೆಗಣಿ ಗೊಬ್ಬರ ಹಾಕ್ರಿ, ಸಾಕಷ್ಟು ನಿಮ್ಮಲ್ಲಿ ಉತ್ಪನ್ನ ಬರ್ತೈತಿ. ಸಾಕಷ್ಟು ಅದ ಈ ಕಡೆ ಹೈನುಗಾರಿಕೆ ಉತ್ಪನ್ನ ಆಗ್ತೈತಿ, ಅಲ್ಲಿ ಸಾವಯವ ಕೃಷಿ ನಿಮ್ದು ಗೊಬ್ಬರ ಬೇಕಾದಷ್ಟು ಹೊಲದಾಗ ಬಂದು ಬೆಳಿತೈತ್ರಿ. ಇದಕ್ಕಿಂತ ಹೆಚ್ಚು ಏನು ಬೇಕು ರೈತರಿಗೆ ಹೇಳ್ರೋಡು. ಆದರೆ ಈಗಿನ ರೈತರ ಮಕ್ಕಳು ಆ ಸೆಗಣಿ ಒಳಗೆ ಕೈ ಹಾಕೋದು ಬೇಡ, ಅದು ಮೇವು ತರಕ್ಕೆ ಹೋಗೋದು ಬೇಡ, ಮಳೆ ಬಂದ್ರೆ ಹೊರಗೆ ಹೋಗೋದು ಬೇಡ. ಯಾಕೆ ಅವನು ಸ್ವಲ್ಪ ಅವ್ರಿಗೆ ತಂದೆ ತಾಯಿ ಬಡ ಕುಟುಂಬದ ಹುಟ್ಟಿದ ಅಂತೇಳಿ ಅವ್ನು ಶಾನೆ ಮಾಡಕ್ಕೆ ಹೋಗ್ಯಾರ, ಶಾಲೆ ಕಲ್ಸಕ್ಕೆ ಬೇರೆ ಕಡೆ ಇಟ್ಟಾರ ಅವನು ಹಾಸ್ಟೆಲ್ದಾಗ. ಅವ್ನು ಶಾನೆಯಾಗಿ ಬಂದಾನ, ಏ ನಾ ಯಾಕೆ ಹೋಗಿಲ್ಲಪ್ಪ, ನಾನು ಹಾಸ್ಟೆಲ್ ಇಟ್ಟು ಶಾನೆ ಮಾಡಿದ್ದೀನಿ, ನಾ ಏನು ಮಳೆ ಬಂದ್ರೆ ಹೊಲಕ್ಕೆ ಹೋಗಿಲ್ಲ ನೋಡು, ಕಾರ್ ಗಾಡಿ ಹೊಲಕ್ಕೆ ಹೋಗ್ತಿರ್ತಾರೆ, ನಾನು ಕಾರ್ ಗಾಡಿ ಕೂಡ ಹೋಗಿ ಬರ್ತೇನೆ, ಸೈಕಲ್ ತೊಗೊಂಡು ಹೋಗಾಮಿಲ್ಲ, ನಡ್ಕೋ ತೊಗೊಂಬಿಲ್ಲ. ಈ ರೀತಿ ಈ ಯುವಕರಲ್ಲಿ ಒಂಥರ ಭಾವನೆ ಬಂದಿತಿ, ಅದು ಬರಬಾರ್ದು. ಪ್ರತಿಯೊಬ್ಬ ಯುವಕರು ಅದು ಎಷ್ಟೋ ದೂರ ಹೊಲ ಇರಲಿ ನಡ್ಕೊತ ಹೋಗ್ಬೇಕು, ನಡ್ಕೊತ ಹೊಲ್ದಾಗ ಕೆಲಸ ಮಾಡಿ ಬರುವಂತ ಅದನ್ನು ಅವರು ರೂಢಿಸ್ಕೊಳ್ಬೇಕು. ಆವಾಗ ನಿಮ್ಮ ಶರೀರ ಗಟ್ಟಿಮುಟ್ಟಾಗಿ ಬೆಳೀತೈತಿ, ಹೊಲ್ದಾಗ ನೀವು ಏನು ಮಾಡ್ತೀರ ಅನ್ನೋದ್ರ ಕಷ್ಟದ ಫಲ ನಿಮ್ಗೆ ಗೊತ್ತಾಗ್ತೈತಿ. ಕಾರ್ ಎಡೆ ತೊಗೊಂಡು ಹೋಗಿ ಅಲ್ಲಿ ಹೊಲ್ದಾಗ ಸುಮ್ಮನೆ ರೋಡ್ ಮೇಲೆ ನಿಂತು ತೊಗೊಂಡು ಬರೋದು, ಅಲ್ಲಿ ಆಳುಗಳದಾವ ನೋಡ್ರಿ, ಹೇ ಇದಾರಲ್ಲ ಮಾಡತ್ತಾರಲ್ಲಿ, ಅವ್ರು ಕುಂತ ಬರ್ತಾರೆ, 10,000 ರೂಪಾಯಿ ಬಿಲ್ ತೆಗಿತಾರೆ. ಇವ್ ಹೊಲಕ್ಕೆ ಹೋಗೋದಿಲ್ರಿ, ಆಳುಗಳು ಹೊಲ್ದಾಗ ಕುತ್ತು ಬರ್ತಾರು, ವಾರ ಕೆಟ್ಟತಪ್ಪ 10,000 20,000 ರೂಪಾಯಿ ಬಿಲ್ಲತ್ತ. ಅಲ್ಲಿ ಉತ್ಪನ್ನರಿಲ್ಲ, ಇವ್ ಅಲ್ಲಿ ಸಾಲ ಮಾಡಿ ಅವ್ರಿಗೆ ಪಗಾರ ಕೊಡ್ತಾನೆ, ಸಾಲ ಮಾಡಿ ಅಲ್ಲಿ ಲೇಬರಿಗೆ ಪಗಾರ ಕೊಡ್ತಾನ್ರಿ. ಏನು ಮಾಡಲ್ರಿ, ಸಾಲ ಮಾಡೀನ್ರಿ, ಹೊಲ್ದಾಗ ಯಾರು ಬೆಳೆನ ಬರಲಿಲ್ಲ, ನಷ್ಟ ಆಯಿತು, ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಿನ್ನ ಮಗನ ಸರಿಯಾಗಿ ನೀನು ಹೊಲಕ್ಕೆ ಕಳಿಸ್ತಿದ್ರಿ, ದಿನನಿತ್ಯ ನೀವು ಹೊಲ್ದಾಗ ಕಳಿಸ್ತಿದ್ದಿ, ಸರಿಯಾಗಿ ಅದನ್ನು ನೀವು ಸಂಸ್ಕಾರ ಮಗಕ್ಕೆ ಕೊಟ್ರಿ ಅಂದರೆ ನೀವು ಯಾವುದು ನುಕ್ಸಾನ ಬರೋದಿಲ್ಲ, ನಿಮ್ಗೆ ಯಾವುದು ನಿಮ್ಗೆ ನಷ್ಟ ಆಗೋದಿಲ್ಲ. ಅದಕ್ಕೆ ರೈತರ ಮಕ್ಕಳ ಒಂದು ಏನು ಮಾಡಬೇಕಂದ್ರೆ ರೈತರ ಮಕ್ಕಳನ್ನ ಹೊಲದ ಮಟ್ಟ ಓದು, ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ, ಈ ರೀತಿ ನೀವು ಲೇಬರ್ ಈ ರೀತಿ ನೀವು ದುಡಿಸ್ಕೊಡ್ರಿ, ಈ ರೀತಿ ಸಂಬಳ ಕೊಡ್ರಿ, 1 ರೂಪಾಯಿ ಹೆಚ್ಚು ಕೊಡ್ರಿ ದುಡಿದಿದ್ರೆ, ಬಟ್ ಒಳ್ಳೆ ರೀತಿಯಾಗಿ ಅವ್ರನ್ನ ನೀವು ದುಡಿಸ್ಕೊಡ್ರಿ. ಮತ್ತೆ ನೀವು ದಿನ ಮಾಲಕರ ಹೋಗಿ ಹೊಲ್ದಾಗ ಕೊಂಡ್ರಿ, ಹಬ್ಬ ಹುಣಿಯವನು ನೈವೇದ್ಯ ತೋರಿಸ್ಕೊಂಬರ್ಬೇಕಾದ್ರೆ ಆಳಿಗೆ ಹೋಗಿ ನೈವೇದ್ಯ ತೋರಿಸ್ಕೊಂಬಾರ್ತಂದ್ರೆ ಆಗೋದಿಲ್ಲ, ಆ ಹೊಲ 4 ವರ್ಷ ಅವ್ನು ಮಾರಿಬಿಟ್ಟಿರ್ತಾನೆ. ಯಾಕೆ ಹೇಳ್ರಿ, ಅವ್ನು ದುಡ್ಡು ಇರೋಂಗಿಲ್ಲ ಸಂಬಳ ಕೊಡೋಕೆ, ಅವ್ರಿಗೆ ಪಗಾರ ಕೊಡೋಕೆ ದುಡ್ಡು ಇರೋಂಗಿಲ್ಲ, ಸಾಲ ಮಾಡಿರ್ತಾನೆ, ಅವಾಗ ಹೊಲ ಮಾರಿ ಸಾಲ ಹಿರಿತಾನೆ. ಅದಕ್ಕೆ ಯಾವಾಗಲೂ ರೈತ ಸ್ವಾವಲಂಬಿಗಾಗಿ ಬದುಕಬೇಕು, ಮತ್ತು ಯಾವಾಗಲೂ ಅವನಲ್ಲಿ ಆತ್ಮಸ್ಥೈರ್ಯ ಇರಬೇಕು. ರೈತದಲ್ಲಿ ಏನಿರಬೇಕು ಆತ್ಮಸ್ಥೈರ್ಯ, ಅವನಲ್ಲಿ ಭಾಳ ಮಹತ್ವದು. ನನಗೀಗೇನು ನುಕ್ಸಾನ್ ಅನ್ಸುತ್ತೆ ಇದನ್ನು ನಮ್ಮ ಮತ್ತೆ ಡಬಲನ್ನು ತೆಗಿತೆ ಅನ್ನೋದು ಅವನಲ್ಲಿ ಆತ್ಮಸ್ಥೈರ್ಯ, ಅವನಲ್ಲಿ ಆತ್ಮಶಕ್ತಿ ಬೆಳಿಬೇಕು. ಅವನಲ್ಲಿ ನುಕ್ಸಾನ್ ಆಗಿತ್ತು ಅಂತ ಅವ್ನು ತಲೆಗೆ ಎಂದು ಬರಬಾರ್ದು. ನಿಜವಾದ ರೈತ, ಪ್ರಗತಿಪರ ರೈತ, ಅವನು ಸಾಲ ಮಾಡಿ ಹೊಲ್ದಾಗ ಜರ ಅದನ್ನು ಉಪಯೋಗ ಸರಿಯಾಗಿ ಮಾಡ್ಕೊಂಡಿದ್ದಂದ್ರೆ ಅವ್ನು ಯಾವಾಗ ಸಾಲಗಾರಾಗಿಲ್ಲ, ಅವ್ನು ಡಬಲ್ ಉತ್ಪನ್ನ ತೆಗೆದ ತೆಗಿತಾನೆ. ಹಚ್ಚಿರಿ, ನಾನು ಜೀರೋದಿಂದ ಕರೋಡಪತಿ ಆಗೇನ್ರಿ, ಜೀರೋದಿಂದ ಕರೋಡಪತಿ ಆಗೇನ್ರಿ, ನಾನು ಸತ್ಯ ಹೇಳ್ತೇನೆ. ಇವತ್ತು ಈ ಭೂಮಿ ತಾಯಿ ಮೇಲೆ ನಾನು ನಿಂತ್ರಿ, ಇವತ್ತು 60 ಎಕರೆ ಜಮೀನು ಮಾಡಕ್ಕೆ ತಗೊಂಡೆ ನಾನು, ಜೀರೋದಿದ್ರಿ. ನಾನು ಒಂದು ಟೈಮ್ನಲ್ಲಿ ನನಗೆ ಒಂದು ಬಟ್ಟೆ ಇನ್ನೊಂದು ಬದಲಾಯಿಸಬೇಕಂದ್ರೆ ನನ್ನ ಬಟ್ಟೆ ತೊಂದರೆ ಇತ್ತು. ಚಿಕ್ಕ ವಯಸ್ಸಿನ ಶಾಲೆ ಕಲಿಬೇಕಾದ್ರೆ ಭಾಳ ತೊಂದರೆ ಇತ್ತು. ನಮ್ಮ ಊರಾಗ ನನ್ನ ಬಗ್ಗೆ ಇತಿಹಾಸ ಕೇಳಿ ಹೇಳ್ತಾರೆ ನಿಮಗೆ, ಒಂದು ಜೋಡು ಬಟ್ಟೆ ಸ್ಕೂಲ್ ಹೋಗುವಾಗ ಇನ್ನೊಂದು ಜೋಡು ಡ್ರೆಸ್ ಹಾಕೋಬೇಕಂದ್ರೆ ನನಗೆ ಬಟ್ಟೆ ಸಿಗ್ತಿರಲಿಲ್ಲ. ಅಷ್ಟು ನನ್ನ ಬಡ ಕುಟುಂಬದಲ್ಲಿ ಬಡ ರೈತನ ಮಗನ ಹುಟ್ಟಿದ್ದು. ಇವತ್ತು ನಾನು ಸ್ವಂತ ಕಷ್ಟಪಟ್ಟು ದುಡಿದು ಇವತ್ತು ನಾನು ಜಮೀನು ತೊಗೊಂಡೇನು ಊರಾಗ ರೀ, ಸ್ಕೂಲ್ ಮಾಡಿದ್ದೇನೆ ರೀ, ಎಲ್ಲ ಸ್ವಂತ ಗಳಿಕೆ ಒಳಗೆ ಮಾಡ್ಯಾನ. ಇವತ್ತು ಇಂಥವು ಯಾರು ಭೂಮಿಗಳು ಇಂಥವು ಯಾರು ಹಾಳಾಗ್ತಿದ್ರೆ ಅವ್ರು ದಂಡೆ ಬರ್ತೇನೆ ರೀ. ಮತ್ತು ಯಾಕೆ ಭಾಳ ಕಸ ಆತೈತಿ, ಯಾಕ್ರಿ ನೀವು ಯಾರಿಗೆ ಹಚ್ಚಿದ್ರಿ, ಯಾಕೆ ಮಾಡತ್ತಿಲ್ಲ ಸರಿಯಾಗಿ ಅಂದಾಗ, ಏನು ರೀ ಯಾರಿಗೂ ಸರಿಯಾಗಿ ಮಾಡತ್ತಿಲ್ಲ, ನಾ ಮಾಡ್ತೇನೆ ಕೊಡು ನಾನು ನಾ ಮಾಡ್ತೇನೆ ಅದನ್ನು ಭೂಮಿ ನನಗೆ ಕೊಡ್ರಿ, ನನಗೆ ಒಪ್ಸರಿ, ಏನು ನಿಮ್ಗೆ ವರ್ಷ ಕೊಡೋದು ಹೇಳ್ರಿ, ನಾ ಕೊಡ್ತೇನೆ, ನನಗೆ ಭೂಮಿ ಒಪ್ಸರಿ. ಈಗ ನೋಡ್ರಿ ಈಗ ಒಂದು 15 ದಿವಸ ತನಕ ಕೈಯಾಗಿ ತೊಗೊಂಡೇನ್ರಿ ಆ ಕಡೆ ಎಲ್ಲ, ನೀವು ಒಂದು ಪೇರಲ್ ತೋಟಲ್ಲಿ ನೋಡ್ಕೊತ ಬಂದು ಎಲ್ಲ ಹಿಂಗೆಲ್ಲ ಆ ಕಡೆ ಎಲ್ಲ ಹೋಗಿ ನೋಡ್ರೆ 500 ಇವು ಹಚ್ಚೇವ್ರಿ ಬಟರ್ ಫ್ರೂಟ್ಸ್, ಇಲ್ಲಿ ಆ್ಯಪಲ್ ಹಚ್ಚೇವ್ರಿ, ಎಲ್ಲ ನೆಲ ಇದು ಮಾಡ್ಕೊಂಡಿಲ್ಲ, ಪೂರಾ ಎಲ್ಲ ಸ್ವಚ್ಛತೆ ಮಾಡತ್ತಾರೆ. ಡೈಲಿ 30 ಲೇಬರ್ಸ್ ಅದಾವ್ರಿ, ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಸಂಜೆ 6 ಗಂಟೆಗೆ ಹೋಗ್ತಾನೆ ರೀ, ಲೇಬರ್ದನ್ನ ನಿಂತು ಕೆಲಸ ತೊಗೊತಾನೆ. ಕೇಳಿ ಯಾರು ಇಲ್ಲ ಲೇಬರ್ಸ್ ಅದಾರೆ ಕೇಳ್ಬೇಕಾದ್ರೆ, ನಾ ಮನೆಗೆ ಕೂತ ಲೇಬರ್ ಹಚ್ಚಂಗಿಲ್ಲ. ಬೆಳಿಗ್ಗೆ 8 ಗಂಟೆ ಬರ್ತಾನೆ ರೀ, ಊಟ ತೊಗೊಂಡು ಬರ್ತಾನೆ ರೀ, ಅವರು ಊಟಕ್ಕೆ ಬಿಟ್ಟಾಗ ನಾನು ಊಟ ಮಾಡ್ತೇನೆ ರೀ, ಅವ್ರ ಜೊತೆ ಕೂತ್ಕೊಂಡು ನಾನು ಇದು ಮಾಡಿ ಕುಂತ ಕೆಲಸ ತೋಚಿದ್ರು, ಸಾಯಂಕಾಲ ಅವ್ರು ಬಿಟ್ಟಾಗ ನಾನು ಮನೆಗೆ ಹೋಗ್ತೇನೆ. ಇದು ದುಡಿಸ್ಕೊಳ್ಬೇಕು, ನಾವು ಸರಿಯಾಗಿ ಕೆಲಸ ಮಾಡ್ಕೊಳ್ಬೇಕು. ಎಷ್ಟೋ ಜನ ಮಾಲೀಕರು ಸರಿಯಾಗಿ ಕೆಲಸ ತಗೊಳ್ತಾ ಇಲ್ಲ, ಲೇಬರ್ ಮೇಲೆ ಬಿಟ್ಟರೆ ಆಗಲ್ಲ. ನಾವು ನೋಡ್ರಿ ಅವ್ರಿಗೆ ನಾವು ಹೇಳ್ಬೇಕು, ಈಗ ನಾವು ಮನೆ ಕೂತ್ ಹೇಳಿದ್ರೆ ಏನು ಮಾಡೋರು ಬಂದಿಲ್ಲಿ, ಅವ್ರು ಏನು ತಿಳ್ತಿತ್ತು ಅದು ಮಾಡಿ ಹೋಗಿಬಿಡ್ತಾರೆ ಅಷ್ಟೇ. ನಮ್ಗೆ ಏನು ಮಾಡಬೇಕಾಗಿತ್ತು ಅದು ಮಾಡಲ್ಲ, ಅವ್ರಿಗೆ ತಿಳಿದು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಡೇ ಬಂದಾಗ ನಾವು ಹೇಗೆ ಇದನ್ನ ಯಾಕೆ ಮಾಡ್ರಿ ಅದು ಮಾಡಬೇಕಾಗಿತ್ತು ಅಂದರೆ, ಅವ್ರಿಗೆ ನಾವು ಸರಿಯಾಗಿ ಮಾರ್ಗದರ್ಶನ ಮಾಡಲಿಲ್ಲ. ಅವ್ರು ತಪ್ಪಲ್ಲ, ಅದು ತಪ್ಪು ನಮ್ದು. ಅದಕ್ಕೆ ಪ್ರತಿದಿನ ಪ್ರತಿಯೊಬ್ಬ ಮಾಲೀಕ ಆ ತನ್ನ ಗದ್ದೆ ಒಳಗೆ ತನ್ನ ಭೂಮಿ ಒಳಗೆ ಹೋಗಿ ರೈತರ ಕಡೆ ತಾವು ಸರಿಯಾಗಿ ಕೆಲಸ ತೊಗೊಂಡಾದ್ರೆ ಯಾವ ರೈತನಿಗೂ ಯಾವ ಮಾಲೀಕನಿಗೂ ನಷ್ಟ ಆಗೋದಿಲ್ಲ. ಸ್ವತಃ ಹೋಗ್ಬೇಕು, ಸ್ವತಃ ಪ್ರಾಕ್ಟಿಕಲ್ ನಾವು ನೋಡ್ಬೇಕು. 100 ಎಕರೆ ಜಮೀನು ಇಟ್ಕೊಂಡು ನಾವು ದಿಲ್ಲಿ ಒಳಗಿದ್ದೇನೆ ಬೆಂಗಳೂರದಾಗಿದ್ದೇನೆ ಅಂತಂದ್ರೆ ಆಗೋದಿಲ್ಲ, ಆಗೋದಿಲ್ಲ ರೀ. ಪ್ರತಿಯೊಬ್ಬ ಮಾಲೀಕ ಎಷ್ಟೇ 1 ಎಕರೆ ಇರಲಿ, 100 ಎಕರೆ ಇರಲಿ, 1000 ಎಕರೆ ಇರಲಿ, ಆ ಮಾಲೀಕ ತನಗೆ ಭೂಮಿ ಒಳಗೆ ಹೋಗಿ ಯಾವ ರೀತಿ ಲೇಬರ್ಗೆ ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಸರಿಯಾಗಿ ನಾವು ತೊಗೊಂಡ್ವಿ ಅಂದ್ರೆ ಯಾವ ರೈತರಿಗೂ ನಷ್ಟ ಆಗಂಗಿಲ್ಲ, 100% ಅವ್ನು ಕರೋಡಪತಿನೇ.
2: ಸರ್, ನೀವು ಹೇಳಿದ್ರಿ ತಾವು 0 ಬಂದು ಇವಾಗ ಕೃಷಿ ಭೂಮಿಯನ್ನು ಕೊಂಡ್ಕೊಂಡು ಕೃಷಿ ಮಾಡಿಸ್ತಾ ಇದ್ದೀರಾ, ಇದಕ್ಕೆಲ್ಲ ಪ್ರೇರಣೆ ಯಾರು?
0: ನಮ್ಮ ತಂದೆ ತಾಯಿ. ಯಾಕಂದ್ರೆ ನಾನು ಸ್ಕೂಲ್ ಹೋಗುವಾಗ ರವಿವಾರ ದಿನ ಮುಂಜಾನೆ ನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು ಪ್ರೈಮರಿ ಸೆಕ್ಷನ್ದಿಂದ 7th ರವಿವಾರ ದಿನ. ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನಡಿ ನಮ್ಮ ಜೊತೆ, ನಂದು ಊಟ ಕಟ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರು. ನಾನು ಭಾನುವಾರ ದಿವಸ ನಾನು ಅವ್ರ ಜೊತೆ ಕಸ ತೆಗೆದು ಅದೆಲ್ಲ ನಾ ಏನೋ ನೋಡ್ಕೊಂಡಿಲ್ಲ. ಅದೇ ನನಗೆ ಅವರೇ ನನ್ನ ತಂದೆ ತಾಯಿ. ನನಗೆ ಈಗಿನ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದ್ರೆ ಅವ್ನು ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ನು ಕ್ವಾಲಿಟಿ ಮಾಡಬೇಕು ಅಂತಾರೆ. ಬಟ್ ಆ ಭೂಮಿಗೆ ತರೋದಿಲ್ಲ, ಶಿಕ್ಷಣ ಕಲೀಲಿ, ನೀವು ಕಲಸರಿ, ಎಷ್ಟಾದ್ರೂ ಕಲಸರಿ, ಬೇಡ ನಂಗಿಲ್ಲ. ಆದರೆ ಆ ಸಂಸ್ಕಾರ, ಆ ಭೂಮಿ ತಾಯಿ ಮೇಲೆ ಯಾವ ರೀತಿ ದುಡಿಬೇಕು, ಹೆಂಗೆ ನಾವು ಅನ್ನೋದು ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡಬೇಕು. ಶಿಕ್ಷಣ ಬೇಕು, ಶಿಕ್ಷಣ ಇಲ್ಲದ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಶಿಕ್ಷಣ ಮೊದಲು, ಸಂಸ್ಕಾರ ಮುಗಿ. ಯಾವುದೇ ಕೃಷಿ ಒಳಗೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು, ಏನೇನು ಮಾಡಬೇಕು ಅನ್ನೋ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕು, ಹೊಸ ಹೊಸ ಮಾಹಿತಿಗಳು. ಹೊಸ ಹೊಸ ತಂತ್ರದ ಬಗ್ಗೆ ನಾವು ಮಾಹಿತಿ ಕೊಡಲಿಲ್ಲ ಅಂದರೆ ಮಕ್ಕಳ ಆಮೇಲೆ ಬೇರೆ ಹಾದಿ ಹಿಡಿತಾರೆ. ಹೌದು, ಹಿಡಿಯತ್ತಾರೆ ನೋಡಿದ್ರೀಗ. ಈಗೆಲ್ಲ ಏನು ಪರಿಸ್ಥಿತಿ ಬಂದಾವ ಅಂದರೆ ಹೊಲಗಳು ಗದ್ದೆಗಳು ಇದಾವ್ರಿ, ಅಲ್ಲೆಲ್ಲ ಕಸಗಳು ಬಿದ್ದು ಬೆಳೆದು ಬಿಟ್ಟವು. ಯಾಕಂದ್ರೆ ಅಲ್ಲಿ ಯಾರು ಅದ್ರ ಬಗ್ಗೆ ನೋಡೋರೇ ಇಲ್ಲ. ಅಲ್ಲರೆ ಸಾಲ ಇರ್ತೈತಿ ಬ್ಯಾಂಕ್ದಾಗ, 10 ಲಕ್ಷ ಸಾಲ ಇದೆ, 10 ಎಕರೆ ಭೂಮಿ ಐತಿ, ಹೊಲದಾಗ ಒಂದು ಬೆಳೆ ಇಲ್ಲ, ವರ್ಷಕ್ಕೆ ಒಂದು ಚೀಲ ಕಾಳು ಬರೋದಿಲ್ಲ, 10 ಲಕ್ಷ ಸಾಲ ಹೆಂಗೆ ಇವರು ಇದು ಮಾಡ್ತಾರೆ? ಬೇರೆ ಉದ್ಯೋಗ ಏನಿಲ್ಲ, 10 ಲಕ್ಷ ರೂಪಾಯಿ ಸಾಲ ಹೆಂಗೆ ಇರ್ತೀರಿ ನೀವು? ಅವ್ರು ಒಂದಿನ ಹೊಲ ಕಡೆ ಬರೋದಿಲ್ಲ, ಹೆಂಗೆ ತೀರಿಸ್ತೀರಿ? ಕೊನೆಗೆ ಅದು ಹಾಗೆ ಬಡ್ಡಿ ಹಾಕೋತ ಹೇಳ್ತೇವೆ, 10-20 ಆಗ್ತೈತಿ 20-30 ಆಗ್ತೈತಿ ಕೊನೆಗೆ ಮಾನಸಿಕತೆ ಮಾಡ್ಕೊಂಡು ರೈತ ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿಗಳು ಬಂದವು ನೋಡತ್ತೇವೆ ನಾವೆಲ್ಲ. ಈಗ ಅದಕ್ಕೆ ರೈತನಲ್ಲೇ ಯಾವಾಗಲೂ ಆತ್ಮಸ್ಥೈರ್ಯ ಇರಬೇಕು, ಮಾಡ್ಯಾನನ್ನು ಛಲ ಇರಬೇಕು. ಅವನು ಪ್ರತ್ಯಕ್ಷ ಫಿಸಿಕಲಾಗಿ ಅವನು ದುಡಿಬೇಕು, ಪ್ರತಿಯೊಬ್ಬ ದುಡಿಬೇಕು. ಯಾರಿಗೂ ರೈತಗೆ ನಷ್ಟ ಇಲ್ಲ, ಪ್ರತಿಯೊಬ್ಬರು ಕರೋಡಪತಿನ. ರೈತ ಬಡವಲ್ಲ, ರೈತನಷ್ಟು ಶ್ರೀಮಂತ ಯಾರೂ ಇಲ್ಲ. ಇವತ್ತು 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ತೊಗೊಂಡು ಅವನು ಬಡವ ಇಲ್ಲರಿ. ಇವತ್ತು ಅವ 1 ಲಕ್ಷ ತೊಗೊಂಡ್ರೆ ಅವ್ನು ತಿಂಗಳು ಸಂತೆ ತುಂಬತಾನೆ, ಕೇಳ್ರಿ, ಅವ್ನು ತಿಂಗಳು ಒಮ್ಮೆ ಸಂತೆ ತುಂಬತಾನ, ಅವ್ನು ಮುಗಿತಾವನ್ರಿ ಅಂತ ತಿನ್ಕೋತ ಕುಂತಾನೆ. ಇಲ್ಲಿ ಹಂಗಲ್ಲ, ರೈತಂದ ಪ್ರತಿನಿತ್ಯ ಅಲ್ಲಿ ಭಾಜಿಪಾಲ ಬರ್ತಿದ್ದೆ ಅವನಲ್ಲಿ, ಪ್ರತಿನಿತ್ಯ ಅವ್ನು ದುಡ್ದಂದ್ರೆ ಪ್ರತಿನಿತ್ಯ ಅವನಲ್ಲಿ ಉತ್ಪನ್ನ ಬರ್ತೈತಿ ಭೂಮಿ ಒಳಗೆ. ಇವಂಗ ನೌಕರಸ್ಥ ತಿಂಗಳು ಒಮ್ಮೆ ಬರ್ತೈತಿ ಸಂಬಳ, ಇಲ್ಲಿ ರೈತಗೆ ಹಂಗಲ್ಲ, ಪ್ರತಿನಿತ್ಯ ಉತ್ಪನ್ನ, ಪ್ರತಿನಿತ್ಯ ಉತ್ಪನ್ನ ಐತೆ ರೈತಗೆ. ಆಯ್ತು, ಅವ್ನು ಹೆಂಗೆ ಸಾಲಗಾರತಾನ, ಅವ್ನು ಹೆಂಗೆ ನಷ್ಟ ಆಗ್ತೈತಿ, ಅವ್ನು ದುಡಿಯಂಗಿಲ್ಲ. ಅದಕ್ಕೆ ನಾ ರೈತರಿಗೆ ಒಂದು ಸಂದೇಶ ಏನು ಕೊಡ್ತೇನೆ ಅಂದರೆ, ಪ್ರತಿಯೊಬ್ಬ ರೈತರು ಭೂಮಿ ಮೇಲೆ ಬಂದು ದುಡಿಬೇಕು, ಚೆನ್ನಾಗಿ ಪರಿಶ್ರಮ ಪಡಬೇಕು, ಅದರ ಲಾಭ ತಗೊಳ್ಬೇಕಂತ ನನ್ನ ಒಂದು ವಿನಂತಿ ಅದ.
2: ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036 2, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರೆ ಅವೇನು ಧ್ವನಿ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲಾ ಫಸ್ಟ್ ರವಿವಾರ ಸ್ಪೆಷಲ್ ನಡೀತಾ ಇದೆ. ಹೇಳಿ ಹೇಳಿ ಎದ್ದೇಳಿ ಬಂದ ಬಂದ ಮಂಜುನಾಥ್ ಪೈ ಬಂದ. ಇವತ್ತಿನ ವಿಷಯವೇನು ಅದೆಲ್ಲ ಈಗ ಹೇಳುದಿಲ್ಲ. ಪೈಲಾ ನಿಮ್ಮೆಲ್ಲರಿಗೂ ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM KLE ಕನಸು.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾನು, ನೀವು, ನಮ್ಮವರು, ನಾವು ಪಕ್ಕ ನಿಮ್ಮವರು. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ, ಸ್ನೇಹಿತರೆ, ಇತ್ತೀಚೆಗೆ ಮಾನಸಿಕ ಒತ್ತಡ ನಿರ್ವಹಣೆ ಕುರಿತು ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ವೈದ್ಯರು ಹೇಳಿದ್ರು ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಆತ್ಮೀಯರೇ, ಇದೇ ವಿಷಯ ಇವತ್ತಿಂದು. ಎಸ್, ಕ್ಷಣದಿಂದ ಕ್ಷಣಕ್ಕೆ ಜೀವನ ಮಾಡುವುದು. ಏನಪ್ಪ ಮಂಜುನಾಥ, ಈ ಹೊಸ ವಿಷಯನೇ ಇವತ್ತಿನ ವಿಷಯ, ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಆತ್ಮೀಯ ಸ್ನೇಹಿತರೆ, ಎಸ್, ಫಸ್ಟ್ ಆಗಿ ನಮ್ಮ ಜೀವನದಲ್ಲಿ ನಾವು, ನಾನೀ ಕಡೆ ಮಾತನಾಡ್ತಿದ್ದೇನೆ, ನನ್ನ ತಲೆಯಾಗ ಎರಡು ವಿಷಯ ನಡೀತಾ ಇರ್ತದೆ, ಏನಾಗಿದೆ ಏನಾಗುತ್ತೋ, ಇದೇ ನಿಮ್ಮ ಮನಸ್ಸಾಗೂ ನಡೆಯತ್ತಿತ್ತಲ್ರಿ. ಸೊ ಸ್ನೇಹಿತರೆ, ನಾವು ಈ ಗ್ಯಾಪ್ನಲ್ಲಿ ಏನ್ ಮಾಡ್ತಾ ಇದ್ದೇವೆ, ಈಗಿನ ಕ್ಷಣವನ್ನ ಮಿಸ್ ಮಾಡ್ತಾ ಇದ್ದೇವೆ. ಇದೇ ಇವತ್ತಿನ ವಿಷಯ. ವಿಷಯ ಗೊತ್ತಾಯ್ತಲ್ಲ, ಹಾಡನ್ನ ಕೇಳಿ ಮಜಾ ಮಾಡಿ.

ಬ್ರಿಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ. ಇವತ್ತಿನ ವಿಷಯ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಇದ್ರ ಬಗ್ಗೆ ನಮ್ಮ ವೈದ್ಯರು ಹೇಳಿದ್ರು ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ಇದ್ರ ಮೇಲೆ ವಿಷಯ ಮಾಡೋಣ ಅಂತ ನಾನ್ ಸ್ಟಾರ್ಟ್ ಮಾಡಿದೆ. ಸ್ನೇಹಿತರೆ, ನಾನು ಈ ಕಡೆ ಮಾತನಾಡುವಾಗ ನಿಮ್ ತಲೆಯಾಗಿ ನಡೀತಿರ್ತದ ಏನ್ ಆಗಿದ್ದ ವಿಷಯಗಳು, ಏನಾಗಬಹುದು ಅನ್ನೋ ವಿಷಯಗಳು. ಸೊ ಸ್ನೇಹಿತರೆ, ಅದನ್ನ ಬಿಟ್ಟು ಹಾಕಿ ಈಗಿನ ಕ್ಷಣನೇ ನಿಜ, ಈಗಿನ ಕ್ಷಣನೇ ಸತ್ಯ. ಸೊ ಸ್ನೇಹಿತರೆ, ಇವತ್ತಿನ ಮೊದಲನೇದಾಗಿ ಒಂದು ಟಿಪ್ಪು. ಅವ್ರು ಹೇಳಿದ್ರು ಧ್ಯಾನ, ಇದನ್ನ ನಾನು ಹೇಳೇನ್ರಿ ಸ್ನೇಹಿತರೆ. ಧ್ಯಾನ ಮಾಡುವುದರಿಂದ ನಾವು ಅತಿ ಹೆಚ್ಚು ಕಾನ್ಶಿಯಸ್ ಆಗ್ತೇವೆ, ಈಗಿನ ಕ್ಷಣದ ಮೇಲೆ ಗಮನ ಹೆಚ್ಚಾಗುತ್ತೆ. ಸೊ ಸ್ನೇಹಿತರೆ, ಲಾಸ್ಟ್ ಧ್ಯಾನ ಯಾವಾಗ ಮಾಡಿದ್ರಿ? ಮಂಜುನಾಥ ಧ್ಯಾನ ನೆನಪಿಲ್ಲಪ್ಪೋ, ನೆನಪಿಲ್ಲಪ್ಪೋ, ನೆನಪಿಲ್ಲಪ್ಪೋ, ಹೋಗ್ರಿ ಧ್ಯಾನ ಮಾಡ್ರಿ. ಆದ್ರೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಮುಗಿದಾದ ತಕ್ಷಣ ಧ್ಯಾನ ಖಂಡಿತ ಮಾಡಿ. ಧ್ಯಾನ ಹೇಗೆ ಮಾಡಬಹುದು ಅದನ್ನೆಲ್ಲ ತಿಳಿಸುವೆ. ಓಪನಿಂಗ್ ಗೀತೆಯನ್ನ ನೀವು ಕೇಳಿದ್ರಲ್ಲ, ಈಗ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗಿನ ಮಂಜುನಾಥ್ ಪೈ ಇದು ರವಿವಾರ ಸ್ಪೆಷಲ್ ನಿಮ್ಮೊಂದಿಗಿನ ಕಾರ್ಯಕ್ರಮ. ಇವತ್ತಿನ ವಿಷಯ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್. ಅದರಲ್ಲಿ ಮೊದಲನೇದಾಗಿ ಸಹಾಯ ಮಾಡುತ್ತೆ ಧ್ಯಾನ. ಧ್ಯಾನ ಹೇಗೆ ಮಾಡುದು? ಕಣ್ಣು ಮುಚ್ಚಿ ಒಂದ್ ಕಡೆ ಕೂತ್ಕೊಳ್ಳಿ ಅಥವಾ ಗುಡ್ಡದ ಮೇಲೆ ಹೋಗಿ ಗಿಡದ ಕೆಳಗಡೆ ಹೋಗಿ ಅಂತ ಹೇಳ್ತಾ ಇಲ್ಲ. ಆತ್ಮೀಯರೇ, ಸಿಂಪಲ್ ಆದ ಒಂದು ಧ್ಯಾನ ನಿಮಗೆ ಟಿಪ್ಪು ಅನ್ನ ಕೊಡ್ತಾ ಇದ್ದೇನೆ. ಅದನ್ನ ಕೇಳಿ, ಕಣ್ಣು ಮುಚ್ಚಿ ಆದ ತಕ್ಷಣ ಮಂತ್ರ ಆಗಿಂತ್ರ ಏನು ಬೇಡ, ನಿಮ್ಮ ಶ್ವಾಸ ಎಸ್ ಅದ್ರ ಮೇಲೆ ನೀವು ಗಮನ ಕೊಟ್ರೆ ಅದೇ ಒಂಥರದ ಧ್ಯಾನ. ಮಂಜುನಾಥ ಅದೇನು ದೊಡ್ಡದೈತಪ್ಪ, ನಾ ಮಾಡ್ತೇನೆ ಹಂಗ. ಸ್ನೇಹಿತರೆ, ಟಾಸ್ಕ್ ನಂಬರ್ ಒನ್ ಕೊಡ್ತಾ ಇದ್ದೇನೆ. ಎಸ್, ಕಣ್ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇಡಿ. ನೋಡೋಣ, ನಿಮಿಷ ಎರಡು ತಗೊಳ್ಳಿ, ಟ್ರೈ ಮಾಡಿ. 120 ಸೆಕೆಂಡ್ ಟ್ರೈ ಮಾಡಿ ತೋರಿಸಿ ನನಗೆ, ನಾನು ಕಾಯ್ತಾ ಇರುವೆ. ಟಾಸ್ಕ್ ನಂಬರ್ ಒನ್ ನೀವು ಮಾಡ್ತೀರಾ ನೋಡೋಣ. 2 ನಿಮಿಷ 120 ಸೆಕೆಂಡ್ ಟ್ರೈ ಮಾಡಿ. ಕಣ್ಮುಚ್ಚಿ ಬರೀ ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಕೊಟ್ಟು ನೋಡಿ. ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣುಧ್ವನಿ 90.4 FM KLE ಕನಸು. ಇದು ಬೆಳ್ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ. ಇವತ್ತಿನ ಈ ಶುಭ ರವಿವಾರ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ನನ್ನ ಮಾತುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಸ್ನೇಹಿತರ, ಇದಕ್ಕೆ ಬಹಳಷ್ಟು ಸಹಾಯವಾಗುತ್ತೆ. ಮೊದಲನೇದಾಗಿ ಅದು ಮೆಡಿಟೇಷನ್. ತದನಂತರ ನಾನು ಮೆಡಿಟೇಷನ್ಗೆ ಒಂದು ಟಿಪ್ ಅನ್ನು ಕೊಟ್ಟು ಟಾಸ್ಕ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ಸಿಂಪಲ್ ಆಗಿ ಏನಿಲ್ಲ, ಕಣ್ಣು ಮುಚ್ಚುವರೆ 120 ಸೆಕೆಂಡ್ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ಅಂತ. ಸೊ ನಡೀರಿ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಕೊಡ್ತಾ ಇದ್ದೇನೆ, ಟಿಪ್ ಅನ್ನು ಕೊಡ್ತಾ ಇದ್ದೇನೆ. ಬಾಡಿ ಸ್ಕ್ಯಾನ್ ಸ್ನೇಹಿತರೆ, ಏ ಮಂಚು ಏನೋ ಮರಾಯ, ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಆಸ್ಪತ್ರೆ ಹೋಗ್ಬೇಕಲ್ಲ. ಇಲ್ಲ ಆತ್ಮೀಯರೇ, ಯಾವಾಗಾದ್ರೂ ನೀವು ನಿಮ್ಮ ಲಿವರ್ ಜೊತೆಗೋ, ಇಂಟೆಸ್ಟೈನ್ ಜೊತೆಗೋ, ಲಂಗ್ಸ್ ಜೊತೆಗೋ ಮಾತನಾಡಿದ್ದೀರಾ? ಸೊ ಸ್ನೇಹಿತರೆ, ಇದಕ್ಕೆ ಕಣ್ಣು ಮುಚ್ಚಿ ಸ್ಕ್ಯಾನಿಂಗ್ ಅಂತಾರೆ. ಹೆಸರು ಸ್ಕ್ಯಾನಿಂಗ್ ಅಂದ ತಕ್ಷಣ ಎಲ್ಲರೂ ಆಸ್ಪತ್ರೆ ಅಂತ ವಿಚಾರ ಮಾಡಬೇಡಿ. ಯಾವತ್ತಾದ್ರೂ ನೀವು ಆ ನಿಮ್ಮ ಇಂಟೆಸ್ಟೈನ್, ಆ ನಿಮ್ಮ ಲಿವರ್, ಆ ನಿಮ್ಮ ಪ್ಯಾನ್ಕ್ರಿಯಾಸ್, ಆ ನಿಮ್ಮ ಸ್ಪ್ಲೀನ್, ಆ ನಿಮ್ಮ ಲಂಗ್ಸ್, ಆ ನಿಮ್ಮ ಹಾರ್ಟ್, ಆ ನಿಮ್ಮ ಥೈಸ್, ಅದಕ್ಕೆ ನೀವು ಕಿಡ್ನಿಗೆ ಧನ್ಯವಾದ ಹೇಳಿದಿರಾ? ಮಂಜುನಾಥ ಏನೋ ಇದು ಹೊಸದ, ಇದು ಹೊಸದ ಐತಿ. ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಆ ನಿಮ್ಮ ಎಲ್ಲ ಅಂಗಾಂಗಗಳನ್ನು ಹೆಸರಿ ಸ್ನೇಹಿತರೆ, ಧನ್ಯವಾದ ತಿಳಿಸಿ. ಇದರಿಂದ ನಿಮಗೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಆಗುತ್ತೆ. ಕಿಡ್ನಿ ಸಮಸ್ಯೆ, ಲಂಗ್ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಡೈಜೆಷನ್ ಸಮಸ್ಯೆ ಬಂದಾಗ ಮಾತ್ರ ನಮ್ಮ ಗಮನ ಆ ಕಡೆ ಹೋಗುತ್ತೆ. ಆತ್ಮೀಯರೇ, ಅದಕ್ಕೆ ಹೇಳಿದೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ನಲ್ಲಿ ಇದು ಬಹಳ ಮುಖ್ಯ. ಸೊ ನಡೀರಿ, ಬಾಡಿ ಸ್ಕ್ಯಾನ್ ಮಾಡಿ. ಬರ್ತಾ ಇದ್ದಾನೆ, ಇನ್ನೊಂದು ಗೀತೆ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗಿನ ಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರೆ, ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ನನ್ನ ಮಾತುಗಳು. ಸ್ನೇಹಿತರೆ, ಮಾನಸಿಕ ಒತ್ತಡ ನಿರ್ವಹಣೆ ಕುರಿತು ವೈದ್ಯರೊಂದಿಗೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಡಾಕ್ಟರ್ ಭೀಮ್ಸೇನ್ ಅವರು ಉತ್ತಮವಾದ ಒಂದು ವಿಷಯ ಹೇಳಿದ್ರು, ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಸೊ ಅಲ್ಲಿಂದ ನನಗೆ ವಿಚಾರ ಬಂತು, ನಡ್ರಿ ನಮ್ಮ ಸ್ನೇಹಿತರಿಗೆ ವಿವರವಾಗಿ ತಿಳಿಸೋಣ, ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಹೇಗೆ ಮಾಡ್ಬೋದು, ಕ್ಷಣದಿಂದ ಕ್ಷಣಕ್ಕೆ ಜೀವನ ಮಾಡೋದು. ಆತ್ಮೀಯರೇ, ಏನ್ ಆಗಿದೆ ಆಗೋಯ್ತು, ಏನಾಗುವುದು ಅದು ನಮಗೂ ಗೊತ್ತಿಲ್ಲ, ಏನ್ ಇದೆ ಈಗ ಈಗಿನ ಕ್ಷಣನೇ ಸತ್ಯ. ಸೊ ಸ್ನೇಹಿತರೆ ನಡೀರಿ. ಈಗ ಬಹಳ ಮುಖ್ಯವಾದ ವಿಷಯ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸ್ನೇಹಿತರೆ, ಮಹಿಳೆಯರು ಮಲ್ಟಿ ಟಾಸ್ಕರ್. ಈ ಮಲ್ಟಿ ಟಾಸ್ಕಿಂಗ್ ನಲ್ಲಿ ಈಗಿನ ಕ್ಷಣದ ಅರಿವೇ ಹೋಗ್ಬಿಡುತ್ತೆ. ಆತ್ಮೀಯರೇ, ಒಂದ್ ಕಡೆ ರೊಟ್ಟಿ, ಇನ್ನೊಂದ್ ಕಡೆ ಭಾಜಿ, ಆ ಕಡೆ ಅನ್ನ, ಇನ್ನೊಂದ್ ಕಡೆ ಮಗು ಕೂಗ್ತಿರ್ತದ, ಇನ್ನೊಂದ್ ಕಡೆ ಗಂಡ ಕಾಫಿ ಬೇಕಿರ್ತದ. ಸೊ ಸ್ನೇಹಿತರೆ ಎಲ್ಲ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆ ಸೀರಿಯಲ್ ನೋಡ್ತಿರ್ತಾರೆ. ಸೊ ಸ್ನೇಹಿತರೆ, ಮಲ್ಟಿ ಟಾಸ್ಕಿಂಗ್ ಮಾಡೋ ನಮ್ಮ ಗೃಹಿಣಿಯರು, ಅವರಿಗೆ ಸ್ನೇಹಿತರೆ ಅವರಿಗೆ ಸಮಸ್ಯೆ ಆಗುತ್ತೆ ಈ ಮೂಮೆಂಟ್ ಟು ಮೂಮೆಂಟ್ ಅವೇರ್ನೆಸ್. ಸೊ ಅಲ್ಲಿ ಅವ್ರು ಏನು ಮಾಡ್ಬೋದು, ಚಪಾತಿ ಮಾಡುವಾಗ ಚಪಾತಿ ಅಷ್ಟೇ ಮಾಡ್ತಾ ಗಂಡನಿಗೆ ಕಾಫಿ ಮಾಡಿಕೊಡ್ಬೋದಲ್ವಾ. ಆದರೆ ಈಗ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಅವ್ರು ಅಂತಾರೆ ಹೋಗೋ ಮರ ನಮಗೆ ಬರ್ತದೆ. ಬಟ್ ಆತ್ಮೀಯರೇ, ಅವರಿಗೆ ಅತಿ ಹೆಚ್ಚು ಟೆನ್ಷನ್ ಆಗಿರುತ್ತೆ ಜೀವನದಲ್ಲಿ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಿರ್ತಾರೆ, ಸೀರಿಯಲ್ಲೂ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೂ ಅವರಿಗೆ ಆ ಒಂದು ಏಕಾಂಗ ಭಾವನೆ ಬರ್ತಾ ಇರುತ್ತೆ. ಸೊ ಅಂಥವರು ನಮ್ಮ ಪ್ರೀತಿಯ ಮಹಿಳೆಯರಿಗೆ ಈ ಒಂದು ಟಿಪ್ಪು, ನೋಡಿ ಮಲ್ಟಿ ಟಾಸ್ಕಿಂಗ್ ಕಮ್ಮಿ ಮಾಡಿ. ಸೂಪರ್ ಹಿಟ್ ಆದ ಗೀತೆ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅವೇನು ಧ್ವನಿ, 90.4 FM ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ನಿಮ್ಮೊಂದಿಗೆ ನಾನು ಅಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ನಮ್ಮ ಇವತ್ತಿನ ವಿಷಯ ಅದು ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಸ್ನೇಹಿತರೆ, ನಡೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳಿದೆ ಧ್ಯಾನ, ತದನಂತರ ಬಾಡಿ ಸ್ಕ್ಯಾನ್, ತದನಂತರ ಮಲ್ಟಿ ಟಾಸ್ಕಿಂಗ್. ಇದನ್ನೆಲ್ಲ ಟಾಸ್ಕ್ ಅಂತ ತಗೊಂಡು ಮಾಡಿ ನೋಡೋಣ. ನನಗೆ ತಿಳಿಸಿ 9019049904. ಸ್ನೇಹಿತರೆ, ಬರ್ತಾ ಇದೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ. ಅದರಿಗಿಂತ ಮುಂಚೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಆತ್ಮೀಯರೇ, ಈ ಮೊಮೆಂಟ್ ಟು ಮೊಮೆಂಟ್ ಅರಿವು ಅಂದ್ರೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಬರಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಆಜುಬಾಜು ವಿಷಯಗಳನ್ನ ನಾವು ಗಮನಿಸಲೇಬೇಕು. ಆತ್ಮೀಯರೇ, ನಾವು ಕೂತಿದ್ದೇವೆ, ನಾನೀಗ ಕೂತಿದ್ದೇನೆ ನೆಹರು ನಗರ JNMC 3rd floor ನಿಮ್ಮೊಂದಿಗೆ ನಾವು ಸ್ಟುಡಿಯೋದಲ್ಲಿ. ಆದ್ರೆ ತಲಿ ಮುಂಬೈನೋ ಲಂಡನ್ನೋ ಸಿಂಗಾಪುರ್ನೋ ಅಲ್ಲಿದ್ರ ಹೆಂಗ್ರಿ ಅಪ್ಪೋ? ಸೊ ಸ್ನೇಹಿತರೆ, ನಮ್ಮ ವಿಚಾರವನ್ನ ವಾಪಸ್ ಈ ಕಡೆ ತಗೊಂಡು ಬಂದು ನಾನು ಮಾತನಾಡುವ ಮೈಕು, ಆಹಾ ಎಷ್ಟು ಚೆನ್ನಾಗಿದೆ! ಈ ಮೈಕಿನ ಮುಖಾಂತರ ನನ್ನ ಧ್ವನಿ ನಿಮ್ಮ ಮನೆ ಮಟ್ಟ ಬರ್ತಾ ಇದೆ. ಸೊ ಸ್ನೇಹಿತರೆ, ಇದಕ್ಕಂತಾರೆ ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಾಡನ್ನ ಕೇಳಿ ಮಜಾ ಮಾಡಿ.

ಇದು ರವಿವಾರ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಬಹಳಷ್ಟು ವಿಷಯಗಳ ಬಗ್ಗೆ ಹೇಳಿದೆ, ನಡೀರಿ. ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಬರ್ತಾ ಇದೆ, ಏನಾಗಿದೆ? ಎಸ್, ಆತ್ಮೀಯ ಸ್ನೇಹಿತರೆ, ಏನ್ ಆಗಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆರಂಭ ಮಾಡಿ. ಆ ನಿಮ್ಮ ಪ್ರೀತಿಯ ವಸ್ತು, ಆ ನಿಮ್ಮ ಪ್ರೀತಿಯ ವ್ಯಕ್ತಿ, ಆ ನಿಮ್ಮ ಪ್ರೀತಿಯ ಸಂಬಂಧ ಕಳೆದು ಹೋಗಿದೆ ಅಂದ್ರೆ ಆತ್ಮೀಯರೇ, ಎಕ್ಸೆಪ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಅದು ಇನ್ನು ನನ್ನೊಂದಿಗೆ ಇಲ್ಲ ಅನ್ನೋದು ಎಕ್ಸೆಪ್ಟ್. ನಾನು ಹೇಳೋದಕ್ಕೆ ಸುಲಭ, ಆದರೆ ಆತ್ಮೀಯರೇ ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ, ಹೌದಲ್ವಾ? ಸೊ ಸ್ನೇಹಿತರೆ, ಇದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ, ಏನು ಆಗಿದೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಏನಾಗಬಹುದು ಅದರ ಅಂಜಿಕೆನೇ ಬರುವುದಿಲ್ಲ. ಸೊ ಏನಾಗಿದೆ ಅದನ್ನು ಎಕ್ಸೆಪ್ಟ್ ಮಾಡಿ, ಏನಾಗಬಹುದು ಅದರ ಅಂಜಿಕೆ ಬಿಡಿ. ಎಲ್ಲ ಗಮನ ಈಗಿನ ಕ್ಷಣಕ್ಕೆ ತೊಗೊಂಡು ಬನ್ನಿ. ನನಗೆ ಗೊತ್ತು ಆತ್ಮೀಯರೇ, ಮಾತಿನ ಮುಖಾಂತರ ನಾನು ಹೇಳೋದು ಸುಲಭ, ನಿಜ ಜೀವನದಲ್ಲಿ ಮಾಡೋದು ಕಠಿಣ. ನನ್ನ ಜೀವನದಲ್ಲಿಯೂ ಕೂಡ ಬಹಳಷ್ಟು ಜನರನ್ನ, ಬಹಳಷ್ಟು ವಿಷಯಗಳನ್ನ, ಬಹಳಷ್ಟು ವಸ್ತುಗಳನ್ನ, ಬಹಳಷ್ಟು ಸಂಬಂಧಗಳನ್ನ ಕಳ್ಕೊಂಡೇನೆ. ಆದ್ರೆ ಒಂದ್ ಲೆಕ್ಕಕ್ಕೆ ಬಂದನ್ಕಿ ಇನ್ನ ಅದ್ ನನ್ನೊಂದಿಗೆ ಇಲ್ಲ, ನಡಿಯಪ್ಪ ಮಂಜುನಾಥ ಬಿಟ್ಟಾಕು. ಸೊ ಸ್ನೇಹಿತರೆ, ಈಗಿನ ಕ್ಷಣದ ಮೇಲೆ ಗಮನ ಬರುತ್ತೆ ನನಗೆ. ನಡಿರಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಕಾವ್ಯ, ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केले अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

ಮೇಲುದ್ವಾನಿ 91.4 ಎಫ್ಎಂ ಕೆಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈರ ವಿವಾನ ಸ್ಪೆಷಲ್. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಮ್ಮ ಕೆಎಲ್ ಇ ಹೆಲ್ತ್ ಕಾರ್ಡ್ ನೇರ ಫೋನಿನ ಕಾರ್ಯಕ್ರಮದ ವಿಷಯವಾಗಿತ್ತು, ಅದು ಮಾನಸಿಕ ಒತ್ತಡ ನಿರ್ವಹಣೆ. ಡಾಕ್ಟರ್ ಭೀಮ್ಸೆನ್ ಅವರು ಎಷ್ಟು ಚೆನ್ನಾಗಿ ಒಂದು ಮಾತನ್ನ ಹೇಳಿದ್ರು, ಅಲ್ಲಿಂದ ನನಗೆ ಈ ಟಾಪಿಕ್ ಮೇಲೆ ಮಾತನಾಡುವ ಆಸಕ್ತಿ ಬಂತು. ಅದು ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಪರ್ಫೆಕ್ಟ್ ಆಗೋ ಚಕ್ಕರ್ನಲ್ಲಿ ನಾವು ಈಗಿನ ಕ್ಷಣ ಕಳ್ಕೋತೇವೆ. ಎಸ್ ರೀ ಸ್ನೇಹಿತರೆ, ಅದು ನೀವು ಮಾಡೋ ಅಡುಗೆ ಆಗಿರಲಿ, ಅದು ನೀವು ಮಾಡೋ ಫೇಸ್ಬುಕ್ ಆಗಿರಲಿ, ಅದು ನೀವು ಮಾಡೋ ಹೋಮ್ವರ್ಕ್ ಆಗಿರಲಿ, ಅದು ನೀವು ಮಾಡೋ ಯಾವುದೇ ಕೆಲಸದಲ್ಲಿ ಪರ್ಫೆಕ್ಟ್ ಆಗೋ ಒಂದು ಲೆಕ್ಕದಲ್ಲಿ ಈಗಿನ ಕ್ಷಣದ ಮೇಲೆ ಗಮನ ಹೋಗ್ಬಿಡುತ್ತೆ. ಪರ್ಫೆಕ್ಟ್ ಆಗೋ ಲೆಕ್ಕದಲ್ಲಿ ಏನಾಗುತ್ತೆ, ಅಪ್ಪ ಮುಂದೇನಾಗುತ್ತೋ ಅನ್ನೋ ಟೆನ್ಷನ್ ತಲೆಯಾಗಿ ಬರುತ್ತೆ. ಮುಂದೇನಾಗುತ್ತೋ ಅನ್ನೋ ಟೆನ್ಷನ್ ಬಂತಂದ್ರೆ ಮುಗಿದೆ ಹೋಯ್ತು, ಈಗಿನ ಕ್ಷಣದಿಂದ ಗಮನ ಹೋಗಿ ಬಿಡುತ್ತೆ. ಸೊ ಸ್ನೇಹಿತರೆ, ಅತಿ ಹೆಚ್ಚು ಪರ್ಫೆಕ್ಷನ್ ಮೇಲೆ ಗಮನ ಇಡ್ಲಿಕ್ಕೆ ಹೋಗ್ಬೇಡಿ. ಇದಿನ್ನೊಂದು ಟಿಪ್ಪು, ಹಾಡನ್ನ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ, ಇವತ್ತಿನ ಶುಭ ರವಿವಾರ. ಬಹಳಷ್ಟು ವಿಷಯ ಬಗ್ಗೆ ನಾನು ಮಾತನಾಡಿದೆ, ಅದು ಟಿಪ್ಸ್ ಫಾರ್ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್. ಆತ್ಮೀಯರೇ, ಕಾರ್ಯಕ್ರಮದ ಕೊನೆ ಒಂದು ವಿಚಾರ, ಕೊನೆ ಒಂದು ಟಿಪ್ಪು, ಅದು ಏನಂದ್ರೆ, ಚಿಕ್ಕ ಚಿಕ್ಕದಾದಂತಹ ನಿಮ್ಮ ಆ ಕೆಲಸ ಏನ್ ಮಾಡಿರ್ತೀರಾ, ನಿಮಗೆ ನೀವೇ ಬೆಂತಟ್ಕೊಳ್ಳಿ, ಹೇಳಿ ರೇ ಬಾರಿ ಮಾಡಿನ್ರಿ ಪನನ. ಎಸ್ ಆತ್ಮೀಯರೇ, ಈ ಚಿಕ್ಕ ಅಚೀವ್ಮೆಂಟ್ಸ್ ಸಾಧನೆಗಳು ಅಂತ ನೀವು ತಿಳ್ಕೊಂಡು ನೀವು ಮನಸ್ಸಿನಾಗ ನಿಮ್ಗೆ ನೀವು ಪಾರ್ಟಿ ಮಾಡ್ಕೋರಿ ಹಂಗಂತ ಹೇಳಿ ಹೊರಗಡೆ ಹೋಟೆಲ್ನಾಗ ಹೋಗಿ ಉಳು. ಅದಕ್ಕೆ ಬೇರೆದ ನಾನು ಹೇಳ್ತಾ ಇದ್ದೇನೆ, ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ಗಳನ್ನು ಎಂಜಾಯ್ ಮಾಡಿ, ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಆತ್ಮೀಯರೇ, ಇದರಿಂದ ಏನಾಗುತ್ತೆ, ಮನಸ್ಸು ಹಗುರಾಗಿ ಏನಾಗಿದೆ ಏನಾಗಬಹುದು ಇದ್ರ ಮೇಲೆ ಗಮನ ಬಿಟ್ಟು ಬರುತ್ತೆ ಡೈರೆಕ್ಟ್ಲಿ ಈಗಿನ ಕ್ಷಣದ ಮೇಲೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಬಗ್ಗೆ ಹೇಳಿದೆ, ಅದನ್ನ ಹೆಂಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ ಹೇಳಿದೆ. ಕಾರ್ಯಕ್ರಮ ಹೇಗೆ ಅನಿಸಿತ್ತು ಅದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ಯಾರಂತಾಗುತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುತ್ತೆ ಒದೇ ಪೈಲ ಏನಾರ ಆಯಿ ಬಾಬಾ, ನಂತರ ಕಾಯಿ ಬಾಜಿ ತಿನ್ನಕ್ಕೀಗ ಅವತ್ತೇರೆ ಬಾಬಾ, ಜೋ ಭೀ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಇದು ನಾಲ್ಕೇ ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೊಯ್ತಾ ಇರುದೆ ಇಷ್ಟರಿ ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸಿ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಾದ ಕೆಎಲ್ಇ ವೇಣುಧ್ವನಿಯನ್ನ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಪ್ರಮುಖ ಕವಿತ್ರಿ, ಲೇಖಕಿ, ವಿಮರ್ಶಕಿ ಮತ್ತು ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ಹುಲೆಪ್ನೋರ್ ಮಠ್ ಅವರು. ಇವರೊಂದಿಗಿನ ಸಂದರ್ಶನದ ಎರಡನೆಯ ಸಂಚಿಕೆ ಇದಾಗಿದೆ. ಬನ್ನಿ ಮತ್ತೊಮ್ಮೆ ಇವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಅಂದ್ರೆ ತಮಗಾದಂತ ಒಂದು ಕಹಿ ಅನುಭವ ಅನ್ನೋದಕ್ಕಿಂತ ಒಂದು ಋಣಾತ್ಮಕ ಅನುಭವಗಳನ್ನ ಧನಾತ್ಮಕವಾಗಿ ಬರೆದು ಅದರಲ್ಲಿ ವ್ಯಂಗ್ಯವನ್ನ ಮಿಶ್ರಣ ಮಾಡಿ ಹೇಳೋದಿದೆಲ್ಲ ಒಂದು ಅದ್ಭುತವಾದ ಕಲ್ಪನೆ.
1: ಅನೇಕ ವಿಚಿತ್ರ ಅನುಭವಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ, ಅದು ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಇದ್ದಿರ್ಬೋದು, ಹೊರಗಡೆ ಅತಿಥಿ ಕರೆದಾಗ ಇದ್ದಿರ್ಬೋದು, ಯಾವ್ಯಾವ ನಮ್ಮನೆ ಅತಿಥಿಗಳನ್ನೆಲ್ಲ ಕರೀತಾರ, ಕಾರ್ನಾಗ ಹೋಗುವಾಗ ಇದು ಇನ್ನು ಎಷ್ಟು ದೂರದ ರೀ ಈ ಊರು ಅಂತ ಕೇಳಿದ್ರೆ ಯಾವ್ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರ. ಕಾರ್ ಇಳಿ, ಮೊನ್ನೆ ಒಬ್ಬ ಕಾರ್ ಇಳಿರಿ ಬಯಾರ ಮೊದಲು, ಏನ್ ನೀವ್ ಇದ್ದಲ್ಲಿ ಬಂದ್ ಹೇಳ್ಬೇಕು, ನಾವು ಇಳದಿಲ್ಲ ನಮ್ಮ ಹಂತಕ್ ಬರ್ರಿ ನೀವು, ಅವ್ ಮತ್ತೊಮ್ಮ ಹೇಳ್ತೇವ್ ನಾವು ನಮ್ಮ ಹುಡುಗನ ಹತ್ತಿಸ್ಕೊಂಡ್ ಹೋಗ್ರಿ, ಅವ್ ಅಲ್ಲಿ ಇಳಿತಾನು ಅದ್ರ ಜೋಡಿ ನೀವು ಇಳಿ. ಜಸ್ಟ್ ನಾವು ಕಣ್ ಕಿವಿಗಳನ್ನ ತೆರೆದಿಟ್ಟುಕೊಂಡ್ರೆ ಬಹಳ ವಿಚಿತ್ರವಾದಂತಹ ಅನುಭವಗಳನ್ನೆಲ್ಲ ನಾವು ಸುತ್ತಮುತ್ತಲ ಗಮನಿಸ್ತೇವೆ. ಅವು ಒಂದು ಅರ್ಥದಲ್ಲಿ ಕಲಾತ್ಮಕವಾಗಿ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಸಲಿಕ್ಕೆ ಯೋಗ್ಯ ಅನಿಸ್ತವೆ.
0: ನಮಗೆಲ್ಲ ಇದೆಲ್ಲ ಒಂದು ಸಾಮಾನ್ಯ ಅನುಭವ ಅನ್ಸುತ್ತೆ, ಇವಾಗ ದಾರಿ ಮೇಲೆ ಹೋಗ್ಬೇಕಾದ್ರೆ ಇದೆಲ್ಲ ಸಾಮಾನ್ಯ. ಆದ್ರೆ ನಿಮಗದು ಅದ್ಭುತವಾಗಿ ಕಾಣುತ್ತಲ್ಲ ಲೇಖಕ,
1: ಅದರಲ್ಲಿ ಒಂದು ವಿಶೇಷತೆಯನ್ನ ಕಂಡುಕೊಳ್ಳಿ. ಅದು ಸಹಜ ಅಲ್ಲಲ್ರಿ, ಅದು ಅನುಪಮ.
0: ಖಂಡಿತ
1: ವಿಶೇಷವಾಗಿರುವಂತಹ ದಾರಿ ತೋರಿಸುವವರು ಅಂತ ಅದನ್ನು ಬರೆದಿದ್ದೇನೆ. ಅತಿಥಿಯಾಗಿ ಕರೆದಾಗ ಯಾವ್ಯಾವ ನಮ್ಮನೆ ಎಲ್ಲ ಮಾಡ್ತಾರ, ನಾನೇನಾದ್ರೂ ಈಗ ಒಂದು ಸಭೆಯೊಳಗ ಕಾಲೇಜ್ ಫಂಕ್ಷನ್ ಇನ್ಯಾವುದೋ ಸಾರ್ವಜನಿಕ ಫಂಕ್ಷನ್ ಒಳಗ ಇಂತಿಂತವ್ರ ಅತಿಥಿಗಳು ಚಲೋ ಮಾತಾಡ್ತಾರ್ರಿ ಅಂತ ಹೇಳಿದ್ರ ಹೆಂಗ ನಮ್ಮ ಮೇಲೆ ಅವ್ರ ಜವಾಬ್ದಾರಿ ಹಾಕ್ತಾರ, ಅವ್ರು ಬಂದು ಹೋಗುವ ತನಕ ನಮ್ಮ ಕತಿ ಏನೇನಾಗಿರ್ತದೆ, ಇವೆಲ್ಲ ಅನುಭವದ ಹಿನ್ನೆಲೆಯಲ್ಲಿ ಕಂಡುಕೊಂಡಿರುವಂತದ್ದು. ಅಂದ್ರೆ ಮನುಷ್ಯನ ಈ ಅಸಂಗತಿ ಅಬ್ಸರ್ಡ್ ಮಾತು ಮತ್ತು ಕೃತಿಗಳಲ್ಲಿ ಸಾಕಷ್ಟು ಹಾಸಿರುವುದನ್ನು ನಾವು ನೋಡ್ತೇವೆ. ಅದನ್ನ ಹಾಸ್ಯಮಯವಾಗಿ ತೆಗೆದುಕೊಳ್ಬೇಕು, ಮತ್ತೆ ಅದನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ನಾವು ಮಾನಸಿಕವಾಗಿ ತೊಂದರೆಗೀಡಾಗ್ತೇವೆ. ಅದಕ್ಕೆ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಅಂತ ಹೇಳ್ತಾರೆ ದಾರ್ಶನಿಕ ಕವಿ. ಸುಮ್ಮನೆ ನಕ್ಕ ಬಿಡುದು, ತಪ್ಪಿದ್ರೆ ತಿದ್ದುಕೊಳ್ಳುದು, ಇಲ್ದಿದ್ರೆ ಜಸ್ಟ್ ನಕ್ಕ ಬಿಡುದು. ಅದಕ್ಕೆ ಅವರು ಬುದ್ಧನ ಹತ್ರ ಒಬ್ಬ ಬಹಳ ಕೆಟ್ಟ ಮನುಷ್ಯ ಒಬ್ಬ ಹೋಗಿ ಅವ್ರು ಒಂದ್ ಸೋನ ಬೈಲಿಕ್ಕೆ ಶುರು ಮಾಡಿದ ಬುದ್ಧನ್ನ. ಅದಕ್ಕೆ ಅವ ಬುದ್ಧ ಸುಮ್ಮನೆ ಇದ್ದ, ನಕ್ಕೋತನ ಇದ್ದ, ಏನ್ ಇಷ್ಟೆಲ್ಲ ನಿಮ್ಮನ್ನ ಬೈಯಾಕತ್ತೇನೆ, ಹಂಗ ಹಿಂಗೆ ದೂಷಣೆ ಮಾಡ್ಲಿಕ್ಕತ್ತೇನೆ, ನೀವು ಸುಮ್ಮನೆ ಇದ್ದಿರಲ್ಲ, ಏನ್ ನಿಮ್ಗೇನು ಅನಿಸ್ವಲ್ದೇನು, ನಿಮ್ಮ ಉದ್ಯೋಗ ಏನು? ಉದ್ಯೋಗ ಏನ? ನಮ್ದು ಕಾಳು ಮಾರ್ತೇನೆ ನಾನು. ಸರಿ, ಈಗ ಕಾಳು ಯಾರು ತೆಗೆದುಕೊಳ್ಳಿಲ್ಲ ಅಂದ್ರ, ಗಿರಾಕಿಗಳು ಬರ್ಲಿಲ್ಲ ಅಂದ್ರ ಕಾಳು ಯಾರ ಹತ್ರ ಉಳಿತಾವು? ಇನ್ಯಾರತ್ರ ಉಳಿತಾವು? ನನ್ನ ಹತ್ರನ ಉಳಿತಾವು. ಹಾಗೆ ಇಲ್ಲಿವರೆಗೆ ನೀವೆಲ್ಲ ಟೀಕೆ ನಿಂದೆ ಏನೇನೋ ಬೈದು ಎಲ್ಲ ಮಾಡಿದ್ರಲ್ಲ ಅಪವಾದ, ನಾ ಅದನ್ನ ಸ್ವೀಕಾರ ಮಾಡೇ ಇಲ್ಲ. ಅದಕ್ಕೆ ಅವು ಯಾರ ಹತ್ರ ಉಳಿದು? ಈಗ ನಿಮ್ಮ ಹತ್ರನ ಉಳಿದು. ಆ ಹಿನ್ನೆಲೆಯಲ್ಲಿ ಅನೇಕ ಲೋಪದೋಷಗಳು, ಅವುಗಳ ಏನೇನೋ ಎತ್ತಿ ಏನೇನೋ ಅವ್ರು ಮಾತನಾಡ್ತಾರೆ, ಆ ಮಾತನಾಡಿದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ನಾನು ಇದೇ ಹೇಳಿದ ಹಾಗೆ ಸರಿ ಇದ್ರೆ ತಿದ್ದುಕೊಳ್ಳುವಂಥದ್ದು, ಇರದಿದ್ರೆ ಹಿಂಗ. ನಾನಂತೂ ಲೇಖನಗಳ ಮುಖಾಂತರ ಅದನ್ನ ಕೊಡುವಂತಹ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನ್ರಿ ಅನುಪಮ.
0: ಮೇಡಮ್, ಇನ್ನು ತಾವು ವೈಚಾರಿಕ ಒಂದು ಬರಹಗಳನ್ನ ಕೂಡ ಬರೀತೀರಾ. ಇವಾಗ ಓದುವವರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇವಾಗ ವೈಚಾರಿಕ ಒಂದು ಲೇಖನ ಅಂದ ತಕ್ಷಣ ಒಂದು ಸಂವಾದಕ್ಕೆ ಬರುವಂತಹ ಒಂದು ಸಂಭವ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಓದುಗರು ಆತರ ಬಂದಿದ್ದೀಯಾ, ಪ್ರಸಂಗ ಇದೆಯಾ?
1: ಅನೇಕ ಸಂದರ್ಭಗಳಲ್ಲಿ ನಾನು ಕಾಲೇಜಿನಲ್ಲಿ ಇರುವಾಗ ಅಫ್ಕೋರ್ಸ್ ಎಲ್ಲ ವಿಚಾರ ಸಂಕಿರಣಗಳು ಕಮ್ಮಟಗಳು ಎಲ್ಲ ಇರ್ತಿದ್ವಲ್ರಿ, ಅವುಗಳಿಗೆ ಇದನ್ನ ಮಾಡುವಾಗ ನಾನು ಅವ್ರ ಜೊತೆಗೆ ಸಂವಾದ ಮಾಡುವಾಗ ಇಂಟ್ರಾಕ್ಷನ್ ಮಾಡುವಾಗೆಲ್ಲ ಅನೇಕ ರೀತಿಯ ಸಂವಾದಗಳು, ಭಿನ್ನಾಭಿಪ್ರಾಯಗಳು, ಆಮೇಲೆ ಯೋಚನೆಯಲ್ಲಿಯ ವ್ಯತ್ಯಾಸಗಳು, ಅವುಗಳನ್ನೆಲ್ಲ ನಾನು ಅನುಭವಿಸಿದ್ದಿದೆ. ಮುಖ್ಯವಾಗಿ ವೈಚಾರಿಕ ಸಾಹಿತ್ಯ ಅಂತಂದರೆ ಅದು ಮೆದುಳಿಗೆ ಸಂಬಂಧಿಸಿರುವಂಥದ್ದು, ಇಲ್ಲಿ ಭಾವನೆ ಕಲ್ಪನೆಗಳಿಗೆ ಅವಕಾಶ ಇರುವುದಿಲ್ಲ. ನಾನು ಯೋಚಿಸುತ್ತೇನೆ ಹಾಗಾಗಿ ನಾನು ಜೀವಂತ ಇದ್ದೇನೆ ಅಂತ ಅಂಟೆಸ್ಕಾರ್ಟ್ ತತ್ವಜ್ಞಾನಿ. ಆದಮೇಲೆ ವಿ ಆರ್ ಆಲ್ ಥಿಂಕಿಂಗ್ ಎನಿಮಲ್ಸ್ ಅಂತ ಹೇಳ್ತಾರೆ, ನಾವು ವಿಚಾರ ಮಾಡುವಂತಹ ಪ್ರಾಣಿ. ವಿಚಾರ ಮಾಡುವ ಶಕ್ತಿಯನ್ನ ಎಲ್ಲ ಜೀವರಾಶಿಗೆ ಬಿಟ್ಟು ಭಗವಂತ ನಮಗೆ ಮಾತ್ರ ಕೊಟ್ಟಾನ. ಅದಕ್ಕೆ ನಾವು ಏನ ಮಾಡುವುದಕ್ಕಿಂತ ಮೊದಲು ಇದನ್ನ ಮಾಡ್ಬೇಕಾ ಬೇಡವೇ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಮಾಡಿದ ಮೇಲಾದರೂ ಅಟ್ಲೀಸ್ಟ್ ಅದ್ರ ಬಗ್ಗೆ ನಾನು ಮಾಡಿದ್ದು ಸರಿಯೇ ಅಂತ ವಿಚಾರ ಮಾಡಿದ್ರೆ ನಾವು ಸಭ್ಯ ಸುಶಿಕ್ಷಿತ ಒಳ್ಳೆಯ ಪ್ರಾಣಿಗಳು ಅಂತ ಅನಿಸ್ಕೊಳ್ತೇವೆ ಸಮಾಜದಲ್ಲಿ. ಅದಕ್ಕೆ ವೈಚಾರಿಕ ನಡೆ ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪ್ರಗತಿಪರ ವಿಚಾರ, ಅನೇಕ ಮೌಢ್ಯಗಳು ನಮ್ಮ ಅನೇಕ ನಮ್ಮ ವಿಶೇಷವಾಗಿ ನಮ್ಮ ಹವ್ಯಾಸಗಳಿಗೆ ಸಂಬಂಧಿಸಿದ ಹಾಗೆ, ಪೂಜೆಗೆ ಸಂಬಂಧಿಸಿದ ಹಾಗೆ, ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ಮೂಢ ನಂಬಿಕೆಗಳಿರುವುದನ್ನು ನಾವೆಲ್ಲ ನೋಡ್ತೇವೆ. ಅವುಗಳನ್ನೆಲ್ಲ ನಾವು ಬದಿಗಿಟ್ಟು ಅಥವಾ ಅವುಗಳನ್ನೆಲ್ಲ ನಿರ್ಮೂಲನೆ ಮಾಡಿ ಪ್ರಗತಿಪರವಾದಂತಹ ಒಂದು ಮಾರ್ಗದಲ್ಲಿ ಸಾಗಬೇಕಾದ್ರೆ ವಿಚಾರ ವೈಚಾರಿಕ ಸಾಹಿತ್ಯದ ಅವಶ್ಯಕತೆ, ಕಣ್ತೆರೆಸುವಂತಹ ಸಾಹಿತ್ಯದ ಅವಶ್ಯಕತೆ, ಆಮೇಲೆ ವಾಸ್ತವದ ಅವಶ್ಯಕತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಕಲ್ಲದೇವರು, ಕಟಿಗದೇವರು, ಮರದೇವರು, ಮಣ್ಣು ದೇವರು, ಸಗಣಿಯಿಂದ ಮಾಡಿದ ಪಾಂಡವರು ಎಲ್ಲ ನಾವು ಪೂಜೆ ಮಾಡ್ತೇವೆ, ಮಾಡೋದಕ್ಕೆ ನಮ್ದು ವಿರೋಧಿಲ್ಲ. ಆದರೆ ಸಗಣಿಯೊಳಗೆ ಮಾತ್ರ ಅದಾನೆ, ಕಲ್ಲಿನೊಳಗೆ ಮಾತ್ರ ಇದ್ದಾನೆ ಅಂತ ನಾವೇನು ಭಾವಿಸ್ಕೊಳ್ತೇವಲ್ಲ. ಶನಿವಾರ ಮಾತ್ರ ಆ ಗುಡಿಯೊಳಗಿರ್ತಾನವ. ಇದೇನಿದೆಯಲ್ಲ, ಇದು ಮೌಢ್ಯ. ಅವನು ಕಲ್ಲು, ಕಟಿಗೆ, ಮಣ್ಣು, ಮರ ಇದರಲ್ಲಿ ಮಾತ್ರ ಇಲ್ಲ, ಇದರ ಆಚೆಗೂ ಇದಾನಮ್ಮ, ಬಿಯಾಂಡ್ ಇಟ್. ಅವನು ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಸೈಂಟ್ ಅಂತೆಲ್ಲ ಹೇಳ್ತೇವೆ, ಸರ್ವವ್ಯಾಪಿಯವ. ಈ ವಿಚಾರವನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು. ಅನೇಕ ಮೌಢ್ಯಗಳು, ಮೂಢನಂಬಿಕೆಗಳೆಲ್ಲ ಇವೆಯಲ್ಲ, ಅವೆಲ್ಲ ನಿರ್ಮೂಲನೆಯಾಗಬೇಕಾದ್ರೆ ನಮಗೆ ವೈಚಾರಿಕ ಸಾಹಿತ್ಯದ ಅವಶ್ಯಕತೆ, ವೈಚಾರಿಕ ಬರಹಗಳ ಅವಶ್ಯಕತೆ, ವೈಚಾರಿಕ ವಿಚಾರಗಳನ್ನು ವ್ಯಕ್ತ ಮಾಡುವಂಥ ಒಂದು ಅವಶ್ಯಕತೆ ಇಂದಿನ ದಿನಮಾನದಲ್ಲಿ ಇರುವಂಥದ್ದು. ಯಾಕಂದರೆ ನಾವು ಭಾಳಷ್ಟು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಭಾಳ ಮುಂದುವರೆದಿದೆ. ಅಂಥ ಎಲ್ಲ ಮೌಢ್ಯ ಆಚರಣೆಗಳಿಗೆ, ವಿಚಾರಗಳಿಗೆ ಇಲ್ಲಿ ಆಸ್ಪದಿಲ್ಲ, ನಂಬಿಕೆಗಳಿಗೆ ಇಲ್ಲೆಲ್ಲ ಆಸ್ಪದಿಲ್ಲ. ಇದನ್ನು ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು. ಮತ್ತು ಇದನ್ನು ಸಾಹಿತ್ಯದ ಮೂಲಕ, ಬರಹದ ಮೂಲಕ ವಿಶೇಷವಾಗಿ ವ್ಯಕ್ತಪಡಿಸಿದ್ರೆ ತಕ್ಕ ಮಟ್ಟಿಗೆ ಆಶಾವಾದಿಯಾಗಿ ನಾನು ಹೇಳ್ತೇನೆ, ಜನರ ನಡೆನುಡಿಯಲ್ಲೇ ಸ್ವಲ್ಪ ಬದಲಾವಣೆ ಕಾಣಿಸ್ಕೊಳ್ಬೋದು ಏನೋ ಅನ್ನುವಂಥದ್ದು. ಯಾಕಂದ್ರೆ ಅದೇ ಮೌಢ್ಯ ಪರಂಪರೆಯನ್ನು ಮುಂದುವರಿಸಿದ್ರೆ ಅದು ಎಲ್ಲರಿಗೂ ಆಘಾತ ತರುವಂಥದ್ದು.
0: ಖಂಡಿತ ಮೇಡಮ್. ಇನ್ನು ವಚನಗಳನ್ನ ವಿಶ್ಲೇಷಣೆ ಕೂಡ ಮಾಡ್ತೀರಾ. ಈಗ ವಚನಗಳಲ್ಲಿನ ಯಾವ ಅಂಶಗಳು ನಿಮಗೆ ಒಂದು ಹೆಚ್ಚು ಒಂದು ಬರವಣಿಗೆಗೆ ಆಕರ್ಷಣವಾಗಿ ಕಾಣುತ್ತೆ ಅಂತ
1: ನೋಡ್ರಿ. ವಚನ ಸಾಹಿತ್ಯ ನಮ್ಮ ಶರಣರು ವಿಶ್ವ ಸಾಹಿತ್ಯಕ್ಕೆ ನೀಡಿರುವಂತಹ ಬಹಳ ದೊಡ್ಡ ಅಮೂಲ್ಯವಾಗಿರುವಂತಹ ಕೊಡುಗೆ. ಅದರ ಮೌಲ್ಯವನ್ನು ಅಳತೆ ಮಾಡ್ಲಿಕ್ಕಾಗುವುದಿಲ್ಲ. ಯಾವ ಜಗತ್ತಿನ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಇಲ್ಲದೇ ಇರುವಂಥದ್ದು, ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿಯ ಸಾಹಿತ್ಯದಲ್ಲಿ ಇಲ್ಲದೇ ಇರುವಂಥದ್ದು ನಮ್ಮ ವಚನ ಸಾಹಿತ್ಯದಲ್ಲಿದೆ. ನಮ್ಮ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲವೂ ಬೇರೆ ಸಾಹಿತ್ಯದಲ್ಲಿ ಇಲ್ಲ, ಬೇರೆ ಭಾಷೆಯ ಸಾಹಿತ್ಯಗಳಲ್ಲೆಲ್ಲ ಇಲ್ಲ. ಅಷ್ಟು ಶ್ರೇಷ್ಠವಾಗಿರುವಂಥ ಸಾಹಿತ್ಯ. ನಿಮಗೆ ಗೊತ್ತದೆ, ಶರಣರು ಯಾವುದ್ರ ಬಗ್ಗೆ ಹೇಳಿಲ್ಲ? ಭೂಮಿಯ ಮೇಲಿನ, ಆಕಾಶದ ಕೆಳಗಿನ ಎಲ್ಲ ವಸ್ತುಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಅವರು ವಚನಗಳನ್ನು ಬರೆದಿದ್ದಾರೆ, ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅದರಲ್ಲಿ ಆರೋಗ್ಯ ಇದೆ, ವಿಜ್ಞಾನ ಇದೆ, ಜ್ಞಾನ ತಂತ್ರಜ್ಞಾನ ಇದೆ, ಖಗೋಲಶಾಸ್ತ್ರದ, ಇತಿಹಾಸದ, ಸಾಹಿತ್ಯದ, ಸಂಗೀತದ, ಶಿಲ್ಪದ, ಎಲ್ಲ ವಿಷಯಗಳ ಬಗ್ಗೆಗೂ,
0: ಜೀವನದ
1: ಮೌಲ್ಯಗಳಂತೂ ಅಫ್ಕೋರ್ಸ್ ಪ್ರತಿಯೊಂದು ವಚನದಲ್ಲಿ ಮೌಲ್ಯಗಳನ್ನೆಲ್ಲ ನಾವು ನೋಡ್ತೇವೆ. ಭಾಳ ವಿಶೇಷ ಅಂದರೆ ಆ ಎಲ್ಲ ಮೌಲ್ಯಗಳು ಕೂಡ ಇವತ್ತು ಭಾಳ ಪ್ರಸ್ತುತ ಅನ್ನೋದನ್ನು ಮರೆಯೋ ಹಾಗಿಲ್ಲ, ಇಂದಿನ ಜನಾಂಗಕ್ಕೆ, ಮುಂದಿನ ಜನಾಂಗಕ್ಕೆ. ಉದಾಹರಣೆಗೆ ಈಗ ಛಲ ಬೇಕು ಶರಣಂಗೆ ಪರಸತಿ ಅನ್ನುವಲ್ಲೇನೆಂಬ ಶರಣ ಬಸವಣ್ಣವರು, ಛಲ ಬೇಕು ಎಂಥದ್ದು, ನಮ್ಮ ದುರ್ಯೋಧನಂಥ ಛಲ ಅಲ್ಲ ಹೇಳಿದ್ರವರೆಲ್ಲ, ಹಿರಿಯರೆಲ್ಲ ವಿಷ್ಣುವಂಥವ್ರದ್ದು, ಬಿಡಪ್ಪ ಯುದ್ಧ, ಅವರು ನಿನ್ನ ಸಂಬಂಧಿಕರು, ಅಣ್ಣ ತಮ್ಮ, ಯಾಕೆಲ್ಲ ಯುದ್ಧ ಮಾಡ್ತಿ? ಅವನು ಹೇಳಿದ, ಛಲ ಕಿರಿವೇನ ಅಲ್ಲದೆ ನೆಲ ಕಿರಿವೇನೆ, ಈ ನೆಲಂ ಪಾಳ್ ನೆಲಂ. ಅದು ಇದು ಎಂದು ಒಂದಿನ ನಾನು ಹೊಕ್ಕೇನಿ, ಇದು ಎಲ್ಲ ನನ್ನ ಮರಿ ಆಗ್ತದ, ಅದಕ್ಕೆಲ್ಲ ಛಲ ಆಯ್ತು ನಂದು ಅಂತ ಹೇಳಿದ. ಹಾಗೇನೆ ನಮಗೂ ಒಂದು ಛಲ ಇರಬೇಕು, ಅದು ಕೆಟ್ಟ ಛಲ, ಇದು ಒಳ್ಳೆ ಛಲ ಇರಬೇಕು. ಏನು ಅವರು ಶರಣರು ಹೇಳಿದರು, ಪರಸತಿಯನ್ನೊಲ್ಲೆನೆಂಬ ಪರಧನವನ್ನೊಲ್ಲೆನೆಂಬ, ಪರಧನವನ್ನೊಲ್ಲೆನೆಂಬ ಅನ್ನುವಂಥ ಆ ಒಂದು ಉದ್ಗಾರ ಏನಿದೆ, ಆ ಒಂದು ತಾಕೀತೇನಿದೆ ಎಲ್ಲ ಶರಣರದು, ಅದನ್ನು ಮರೆತದ್ರಿಂದ ನಾವು ಇವತ್ತು ಏನೆಲ್ಲ ಲಂಚಾವತಾರದ ಅವತಾರಗಳನ್ನೆಲ್ಲ ನಾವು ನೋಡಿದ್ದೇವೆ, ಭ್ರಷ್ಟಾಚಾರ ಎಲ್ಲ ಕಡೆಗಿರುವುದನ್ನು ನಾವು ನೋಡ್ತೇವೆ. ಪರಧನವನ್ನೊಲ್ಲೆನೆಂಬ, ಛಲ ಬೇಕು ಶರಣೆಂಬೆ ಪರಸತಿಯನ್ನೊಲ್ಲೆನೆಂಬ. ಪರಸತಿ ಅಂದರೆ ಈಗ ನೋಡ್ರಿ, ತನ್ನ ಪತ್ನಿಯನ್ನು ಬಿಟ್ಟು ಬೇರೆಯವರ ಒಂದು ಸಾಮೀಪ್ಯವನ್ನು, ಸಂಘವನ್ನು ಬಯಸೋ ಹಾಗಿಲ್ಲ, ಎಲ್ಲ ವಿಚಾರಗಳನ್ನು ಅವ್ರು ಹೇಳಿದರು. ಇದನ್ನು ನಾವು ಇವತ್ತು ಕಡೆಗಣಿಸಿದ್ದರಿಂದ, ಈ ಮಾತಿಗೆ ನಾವು ಲಕ್ಷ್ಯ ಕೊಡದೇ ಇದ್ದದ್ದರಿಂದ, ಏಡ್ಸ್ನಂಥ ಮಹಾಮಾರಿಯನ್ನೆಲ್ಲ ನಾವು ಇವತ್ತು ಆಹ್ವಾನ ಮಾಡಿಕೊಂಡಿದ್ದೆವು. ಅದಷ್ಟೇ ಅಲ್ಲ, ಅನೇಕ ರೋಗಗಳನ್ನೆಲ್ಲ ಆಹ್ವಾನ ಮಾಡಿಕೊಂಡಿದ್ದೇವೆ. ಇನ್ನೊಂದು ಭಾಳ ವಿಶೇಷ ಅಂದರೆ ಶರಣರು ನೀರಿಂಗೆ ನೈದಿಲಿಯೇ ಶೃಂಗಾರ, ನಾರಿಂಗೆ ಗುಣವೇ, ಅವನ್ನೆಲ್ಲ ಹೇಳಿದರು. ಹೆಣ್ಮಗಳಂದ್ರೆ ಹಿಂಗಿರಬೇಕು, ಶೀಲ್ ಅಂದ್ರೆ ಆಕಿಗೆ ಭಾಳ ಮಹತ್ವದ್ದು, ಅದನ್ನೊಮ್ಮೆ ಕಳ್ಕೊಂಡ್ರೆ ಗಾಜಿದ್ದಾಗೆ ಅದು ಒಡೆತ ಅಂದ್ರೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ, ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೆಲ್ಲ ಹಿರಿಯರು ಅನುಭವಗಳು ಎಲ್ಲ ಹೇಳ್ಕೊತ ಬಂದರು. ನಮ್ಮ ಶರಣರು ಮಹಿಳೆಯರಿಗೆ ಮಾತ್ರ ಹೇಳಲಿಲ್ಲ, ಸ್ತ್ರೀಯರಿಗೆ ಮಾತ್ರ ನೀವು ಶೀಲದ ಬಗ್ಗೆ ಎಚ್ಚರ ಇರಬೇಕಂತ, ಇವರಿಗೂ ಮೊಟ್ಟ ಮೊದಲನೇ ಸಲ ಹೇಳಿದರು ಅವರು, ಛಲ ಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆಣೆಂಬ. ಅಂದರೆ ಎಂಥ ಸಮಾನತೆ ಅದು! ಈ ಎಲ್ಲ ಮೌಲ್ಯಗಳೇನಿವೆ ಇಲ್ಲರಿ, ಅವರು ಪ್ರತಿಯೊಂದು ಏನು ತಾಕೀತವಲ್ಲ, ಪ್ರತಿಯೊಂದು ಉದ್ಗಾರ, ಪ್ರತಿಯೊಂದು ಕಿವಿ ಹಿಂಡುವಂಥ ಮಾತು, ಅವ್ರ ವಿಚಾರಗಳೇನಿವೆ ಇಲ್ಲ, ಇವೆಲ್ಲ ಬಹಳಷ್ಟು ಪ್ರಸ್ತುತವಾಗಿರುವುದನ್ನು ನಾವು ನೋಡ್ತೇವೆ. ಆ ವಚನಗಳಲ್ಲಿರುವ ಮೌಲ್ಯಗಳನ್ನು ನಾವೇನಾದರೂ ಅನುಷ್ಠಾನದಲ್ಲಿ ತಂದರೆ, ಅಳವಡಿಸಿಕೊಂಡ್ರೆ, ನಿಶ್ಚಿತವಾಗಿ ನಾವು ಅವರಂತೆ ಶರಣರಾಗುವುದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂದರೆ ಅವರು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಅದನ್ನು ಮೊದಲು ಮಾಡಿ ಆಮೇಲೆ ಸಾಧನೆಯನ್ನು ಮಾಡಿ ಬೋಧನೆಯನ್ನು ಮಾಡಿದಂಥವ್ರು, ಅವುಗಳನ್ನು ವಚನದಲ್ಲಿ ತಮ್ಮ ಅನುಭವಗಳನ್ನು ಬರೆದಿಟ್ಟಿರುವಂಥವ್ರು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆ ಸ್ಥಾನಮಾನಗಳಿರು, ಪುರುಷ ಸಮಾನ ಸ್ಥಾನಮಾನ ಇರಬೇಕು, ಸ್ವಾತಂತ್ರ್ಯ ಸಮ ಅವೆಲ್ಲ ನಮ್ಮ ಶರಣರು ಮೊದಲು ಹೇಳಿದರು. ಆಮೇಲೆ ನಮ್ಮ ಸಂವಿಧಾನ ಹೇಳ್ತದೆ, ನಮ್ಮ ಎಲ್ಲ ಸಮಾಜ ಸುಧಾರಕರೆಲ್ಲ ಹೇಳ್ತಾ ಬಂದರು. ವಿಶೇಷವಾಗಿ ಶರಣರು ಮಹಿಳೆಗೆ ಎಂಥ ಗೌರವದ ಸ್ಥಾನಮಾನವನ್ನೆಲ್ಲ ಕೊಟ್ಟರು ಅಂದರೆ ಬಹುಶಃ ಈ ಸಂವಿಧಾನ ಆಮೇಲೆ ಬಂದಿರುವಂಥ ಎಲ್ಲ ನಮ್ಮ ಸರ್ಕಾರ ಸಂವಿಧಾನದ ಈ ಕಾಯ್ದೆಗಳೇನಿವೆ ಎಲ್ಲ ವಚನ ಸಾಹಿತ್ಯ ನೀಡಿದಂಥ ಒಂದು ನೀಲ ನಕ್ಷೆಯ ಮೇಲೆ ಇವೆಲ್ಲ ರೂಪಿತವಾಗಿರುವಂಥವು. ಅವ್ರು ಹೇಳಿದರು, ಶತಶತಮಾನಗಳಿಂದ ಬಾಯಿ ಕಟ್ಟಿದಂಥ ನಾವೆಲ್ಲ ಮಹಿಳೆಯರು ಬಾಯಿ ಬಿಟ್ಟು ನಮ್ಮೊಳಗಿರುವುದನ್ನು ತೋಡಿಕೊಳ್ಳುವುದಕ್ಕೆ ಹೇಳುವುದಕ್ಕೆ ಒಂದು ಸಮರ್ಥ ವೇದಿಕೆಯನ್ನು ಮೊಟ್ಟ ಮೊದಲನೇ ಸಲ ಈ ಜಗತ್ತಿನಲ್ಲಿ ಒದಗಿಸಿಕೊಟ್ಟಂಥವ್ರು 12ನೇ ಶತಮಾನದ ಶರಣರು ಅನ್ನೋದನ್ನು ಮರೆಯುವಂಗಿಲ್ಲ. ನಮ್ಮನ್ನೆಲ್ಲ ಕಂಡ ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದರು, ವಿಚಾರ ಮಾಡ್ಲಿಕ್ಕೆ ಹಚ್ಚಿದ್ರು, ಅಕ್ಷರವಿದ್ಯೆಯನ್ನು ನೀಡಿದರು, ವಚನ ಬರೀಲಿಕ್ಕೆ ಹಚ್ಚಿದ್ರು, ಸರಿ ಸಮಾನ ಸ್ಥಾನಮಾನದಲ್ಲಿ ಕೂಡಿಸಿಕೊಂಡ್ರು. ಅದು ಭಾಳ ಮುಖ್ಯವಾಗಿರುವಂಥದ್ದು. ಅಲ್ಲಿ 100% ಮೀಸಲಾತಿಯನ್ನು ನಮಗೆ ಕೊಟ್ಟರು. ಹೆಣ್ಣು ಪ್ರತ್ಯಕ್ಷ ಅಕ್ಕಿ ಬರೀ ಮನುಷ್ಯಳಲ್ಲ, ಮಾಯೆ ರಕ್ಕಸ ಅದೆಲ್ಲ ಏನೂ ಅಲ್ಲ, ಸಾಕ್ಷಾತ್ ದೇವತೆ ಅಂತೇಳಿ ಅಂದಿನ ಜನಮಾನಸದಲ್ಲಿ ನಮ್ಮ ಬಗೆಗೆ ಗೌರವದ ಪ್ರೀತಿಯ ಭಾವನೆಯನ್ನು ಅಂಕುರಿಸಿದಂಥವ್ರು. ಯಾಕಂದ್ರೆ ಅಲ್ಲಿ ಆಗ ಮೌಖಿಕ ಸಹಾನುಭೂತಿ ಮತ್ತು ಕ್ರಿಯಾತ್ಮಕ ಶೋಷಣೆ ಅಂತ ನಾವು ಹೇಳ್ತೇವೆ ಮಹಿಳೆಯ ವಿಷಯದಲ್ಲಿ. ಅಂದ್ರೆ ಹೇಳುವಾಗ ಹಿಂಗೆ ಬಹಿರಂಗದಲ್ಲಿ ಖಾಸಗಿ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ, ಏನ್ರಿ ಹೆಣ್ಣು ಅಂದ್ರೆ ಸಾಕ್ಷಾತ್ ದೇವತೆ, ಆಕೆ ಎಲ್ಲಿರ್ತಾಳ, ಅದು ಸ್ವರ್ಗ ಎಲ್ಲಿಲ್ಲ, ಅದು ಸ್ಮಶಾನ ಎಲ್ಲ ದೇವತೆ ಅಂತೆಲ್ಲ ವೈಭವೀಕರಿಸುವುದು. ಖಾಸಗಿ ಜೀವನದೊಳಗೆ ಏನೇನೋ ಕ್ಷುಲ್ಲಕ ಕಾರಣ, ವರದಕ್ಷಿಣೆ ತರಲಿಲ್ಲ ಅಂತಿದ್ದಿರ್ಬೋದು, ಗಂಡು ಮಗುವನ್ನ ಪ್ರಸವಿಸಲಿಲ್ಲ ಅಂತಿದ್ದಿರ್ಬೋದು, ಉದ್ಯೋಗಸ್ಥ ಮಹಿಳೆಯಾಗಿದ್ದರೆ ಯಾರದ ಜೊತೆಗೆ ಭಾಳ ಹೊತ್ತು ಮಾತಾಡಿಲ್ಲ, ಏನೇನೋ ಕ್ಷುಲ್ಲಕ ಕಾರಣಗಳನ್ನು ಮುಂದೆ ಮಾಡಿ ಮಹಿಳೆಯರನ್ನು ಶೋಷಣೆ ಮಾಡುವಂಥದ್ದು. ಇದಕ್ಕೆ ಎಲ್ಲ ಉತ್ತರವನ್ನು ಕೊಟ್ಟಿರುವಂಥದ್ದು, ಇದು ನಿರ್ಮೂಲನೆಯಾಗಬೇಕು, ಇದು ಇನ್ನೂ ಇರುವಂಥದ್ದು ಅಂತರ್ಜಾತಿಯ ವಿವಾಹ. ಏನೆಲ್ಲ ಕಷ್ಟಗಳನ್ನು ನೋಡಿದ್ರಲ್ಲಿ ಅಂತರ್ಜಾತಿ, ಏನೇನೋ ಹಣೆಪಟ್ಟಿ ಎಲ್ಲ ಕಟ್ಟಿ ಅವ್ರ ಜೀವನ ನರಕದಲ್ಲಿರೋ ಹಾಗೆ ಮಾಡುವಂಥ ಒಂದು ಸಿಸ್ಟಮ್ ಇನ್ನೂ ಮುಂದುವರೆದು ಭಾಳ ದುರ್ದೃಷ್ಟಕರ. ಆದರೆ ಇದಕ್ಕೆಲ್ಲ ಪರಿಹಾರವನ್ನು ನಮ್ಮ ಶರಣರು ಸೂಚಿಸಿದರು. ಅಂತರ್ಜಾತಿ ಅಂದರೆ ಬೇರೆ ಜಾತಿಯವರ ಜೊತೆಗೆ ನಾವು ರಕ್ತ ಸಂಬಂಧವನ್ನು ಬೆಳೆಸಬೇಕು, ಮದುವೆ ಸಹಭೋಜನದ ಮುಖಾಂತರ ಅವನ್ನೆಲ್ಲ ಮಾಡಿ ತೋರಿಸಿದ್ರು. ಹಾಗಾಗಿ ಸ್ತ್ರೀ ಸಮಾನತೆ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಈ ಎರಡೂ ಮೌಲ್ಯಗಳನ್ನು ಅವರು ಆ ಸಂದರ್ಭದಲ್ಲಿ ಅನುಷ್ಠಾನದಲ್ಲಿ ತಂದು ತೋರಿಸಿದ್ರಲ್ಲ, ಇದು ನಮಗೆ ನಿರಂತರವೂ ಆದರ್ಶವಾಗಿರುವಂಥದ್ದು. ಅದಕ್ಕೆ ನನಗೆ ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರೀತಿ, ಬಹಳ ಒಲವು. ಅಲ್ಲಿರುವಂಥ ಪ್ರತಿಯೊಂದು ಮೌಲ್ಯ ಏನದಲ್ರಿ, ನಮ್ಮ ಜೀವನವನ್ನು ಬೆಳಗುವಂತಹ ಬಹಳ ದೊಡ್ಡ ಜ್ಯೋತಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತ ಅನಿಸ್ತದೆ.
0: ಮೇಡಮ್, ಇನ್ನು ತಾವು ಸ್ತ್ರೀ ಕೇಂದ್ರಿತ ಕೃತಿಗಳನ್ನ ಕೂಡ ಬರೀತೀರಾ, ಆಕೆಗಳು ಇಂದಿನ ಈ ಮಹಿಳೆಗೆ ಏನ್ ಹೇಳಕ್ ಹೋಗ್ತಾ ಇದೆ ಅಂತ?
1: ಅದೇ, ನಾನು ಬಹಳಷ್ಟು ಶರಣ ಸನ್ನಿಧಿ, ಶರಣ ದರ್ಶನ, ಶರಣೆಯರ ಸುಳ್ನುಡಿ, ನಮಗೆಲ್ಲ ಈ ಸಂದರ್ಭದಲ್ಲಿ ಆದರ್ಶ ಆಗಿರುವಂಥವ್ರು ಇಂಥವ್ರು. ಅವ್ರು ಅನೇಕ, ನಾನು ಇದೀಗ ಹೇಳಿದ್ನೆಲ್ಲ, ನಮ್ಮ ಮಹಿಳೆಯರನ್ನು ನಾವು ಜೀವನದಲ್ಲಿ ಹೆಂಗೆ ನಡೆಸ್ಕೊಳ್ಬೇಕು, ನಾವು ಮಹಿಳೆಯರು ನಮ್ಮ ಇತಿಮಿತಿಗಳನ್ನು ಅರಿತುಕೊಂಡು, ಅದು ಉಡುಗೆ ತೊಡುಗೆ ಏನೇ ಇದ್ದಿರ್ಬೋದು, ನಮ್ಮ ಕರ್ತವ್ಯಗಳ ಬಗೆಗೆ, ಮತ್ತು ಪುರುಷರಿಗೆ ಯಾವ ಏನು ಕಟ್ಟಳೆಗಳ ನಿಷೇಧಾಜ್ಞೆಗಳೆಲ್ಲ ಅನ್ವಯ ಆಗ್ತಾವಲ್ಲ, ಅವು ಮಹಿಳೆಯರಿಗೂ ಕೂಡ ಅನ್ವಯ ಆಗುವಂಥದ್ದು. ಅದಕ್ಕೆ ಇದರಲ್ಲಿ ವಿಶೇಷವಾಗಿ ನಾವು ಮಹಿಳೆಯರು ಇವತ್ತು ನಮಗೆ ಕೊಟ್ಟಿರುವಂತಹ ಸ್ಥಾನಮಾನ, ಈ ಸ್ವಾತಂತ್ರ್ಯ ಸಮಾನತೆಯನ್ನು ಸದುಪಯೋಗ ಪಡಿಸಿಕೊಳ್ಳುವ ರೀತಿಯಲ್ಲಿ ನಾವು ಬದುಕಬೇಕು. ಹಾಗೆ ಬದುಕುವಂತಹ ರೀತಿಯ ಒಂದು ನಿದರ್ಶನವನ್ನು ನಾವು ಶರಣರ ಜೀವನದಲ್ಲಿ, ಮಹಾತ್ಮರ ಜೀವನದಲ್ಲಿ, ದೊಡ್ಡವರ ಜೀವನದಲ್ಲೆಲ್ಲ ನಾವು ನೋಡ್ತೇವೆ ಅನ್ನೋದನ್ನು ನಾನು ಅನೇಕ ಆಕೃತಿಗಳಲ್ಲಿ ಬರೆದಿದ್ದೇನೆ. ಯಾಕೆ ಅಂದರೆ ಮಹಿಳೆ, ಆಕೆ ಒಬ್ಬ ಮಹಿಳೆಗೆ ಶಿಕ್ಷಣವನ್ನು ನೀಡಿದರೆ ಒಂದು ಕುಟುಂಬಕ್ಕೆ, ಒಂದು ಮನೆತನಕ್ಕೆ, ಒಂದು ವಂಶಕ್ಕೆ ಶಿಕ್ಷಣವನ್ನು ನೀಡಿದ ಹಾಗೆ. ಒಂದು ಮಹಿಳೆ, ಇನ್ನೊಂದು ಶಾಲಾ ಕಾಲೇಜುಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನು ಬೀರ್ತಿರ್ತವೆ. ನಾವು ಭಾಳಷ್ಟು ಹೊತ್ತು ಮಗು ತಾಯಿ ಹತ್ತಿರ ಇರ್ತದೆ. ಅದಕ್ಕೆ ಚೈಲ್ಡ್ ಗ್ರೋಸ್ ಬಿಟ್ವೀನ್ ಕಿಸ್ ಆಫ್ ಎ ಮದರ್ ಆ್ಯಂಡ್ ಕೇರ್ ಆಫ್ ಎ ಫಾದರ್ ಅಂತ ಹೇಳ್ತಿರ್ತಾರೆ. ಸತತ ಅವಳಲ್ಲಿ ಇರುವುದರಿಂದ ಅವಳ ಗುಣಗಳನ್ನು, ಅವಳ ನಡೆಯನ್ನು ಆ ಮಗು ಭಾಳ ಹತ್ತಿರದಿಂದ ಅದು ನಿರೀಕ್ಷಣೆ ಮಾಡ್ತಿರ್ತದೆ. ಹಾಗಾಗಿ ನಾವು ಮಹಿಳೆಯರು ಭಾಳಷ್ಟು ಜಾಗೃತ ಆಗಿರಬೇಕು. ನನ್ನ ಮಕ್ಕಳು ಸುಶಿಕ್ಷಿತರಾಗಬೇಕು, ಆಮೇಲೆ ಸಚ್ಚಾರಿತ್ರವಂತರಾಗಬೇಕು ಅಂದರೆ ನಾನು ಮೊದಲು ಹಾಗೆ ಇದ್ದು ತೋರಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೆ ನಾನು ಇದೀಗ ಹೇಳಿದ ಹಾಗೆ ಶರಣೆಯರ ಜೀವನ ಏನಿದೆಯಲ್ಲ, ಅವರೆಲ್ಲ ಕಾಯಕ ಜೀವಿಗಳಾಗಿರುವಂಥದ್ದು, ಆಮೇಲೆ ತಮಗೆ ಕೊಟ್ಟಂತಹ ಸಮಾನತೆಯನ್ನು ಸಾರ್ಥಕಪಡಿಸಿಕೊಂಡಿರುವಂಥದ್ದು, ಮತ್ತು ದಾಸೋಹ ಮೂರ್ತಿಗಳಾಗಿದ್ದಿರುವಂಥದ್ದು, ಈ ಎಲ್ಲ ಶರಣರ ಮೌಲ್ಯಗಳು, ಮಹಾತ್ಮರ ದೊಡ್ಡವರ ಮೌಲ್ಯಗಳು, ನಾಡು ನುಡಿಯ ಬಗೆಗೆ ಅರಿಯುವಂತಹ ಅಭಿಮಾನ, ಇದನ್ನೆಲ್ಲ ನಾವು ಮಹಿಳೆಯರು ರೂಢಿಸಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ, ಆಮೇಲೆ ನಮ್ಮ ಸಂತತಿ ಅದು ಕೂಡ ಒಳ್ಳೆಯ ಸಂತತಿ ಆಗಬಲ್ಲದು ಅನ್ನುವ ಹಿನ್ನೆಲೆಯಲ್ಲೇ ಈ ವಿಚಾರಗಳನ್ನು ನಾನು ನನ್ನ ಅನೇಕ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದೇನೆ.
0: ತಾವು ಇನ್ನು ಒಂದು ಮಕ್ಕಳ ಸಾಹಿತ್ಯವನ್ನ ಕೂಡ ಬರೀತೀರಾ. ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಮಕ್ಕಳ ಒಂದು ಗಮನವನ್ನ ಸೆಳೆಯೋದೇ ಒಂದು ದೊಡ್ಡ ಸವಾಲು ಆಗಿರುವಂತ ಈ ಸಂದರ್ಭದಲ್ಲಿ ಈ ಒಂದು ಮಕ್ಕಳ ಸಾಹಿತ್ಯ ಅನ್ನುವುದು ಹೇಗೆ ಈ ಒಂದು ಸವಾಲಿಗೆ ಉತ್ತರ ಕೊಡುತ್ತೆ ಅಂತ, ತಮ್ಮ ಒಂದು ಮಕ್ಕಳ ಸಾಹಿತ್ಯ
1: ಅದೇನಾಗಿದೆ ರೀ? ಇವಾಗ ನಾವೇನ್ ಮಾಡ್ತೇವೆ, ಮಕ್ಕಳಿಗೆ ಚಲೋ ಚಲೋ ಸ್ಕೂಲ್ ಕಾಲೇಜಿಗೆಲ್ಲ ಹಸ್ತಿವಿ, ಸಿಕ್ಕಾಪಟ್ಟಿ ಫೀ ಕೊಟ್ಟು, ಆಮೇಲೆ ರಜಾಬ್ ಅಂತಂದ್ರೆ ಅವ್ರನ್ನೆಲ್ಲ ಪ್ರವಾಸ ಕರ್ಕೊಂಡು ಹೋಗ್ತೇವೆ, ಸರ್ಕಸ್ಸು, ಸಿನಿಮಾ, ಕ್ಯಾಂಟೀನು ಎಲ್ಲ. ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಕರಳಿರ್ತದೆ, ಅವ್ರು ಕೇಳಿದ್ದೆಲ್ಲ ಕೈಗಿಡ್ತೇವೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ನಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ಮೌಲ್ಡ್ ಮಾಡುವಂಥ, ಚೆನ್ನಾಗಿ ರೂಪಿಸುವಂಥ ಒಂದು ಸಾಹಿತ್ಯದ ಕೊರತೆ ಇರುವುದನ್ನು ನಾವು ನೋಡ್ತೇವೆ. ಒಳ್ಳೆಯ ಸಾಹಿತ್ಯ ಅವರಿಗಿಲ್ಲ, ಬರಹಗಳಿಲ್ಲ. ಆ ಹಿನ್ನೆಲೆ ಅದರ ಜೊತೆಗೆ ಮುಖ್ಯವಾದಂಥ ಒಂದು ಸಾಹಿತ್ಯವನ್ನು ನಾವು ಅವ್ರಿಗೆ ಕೊಡಬೇಕಾಗಿ, ಏನೆಲ್ಲ ಕೊಟ್ಟೇವಿ ಆದರೆ ಇದನ್ನು ನಾವು ಕೊಡದೆ ಅದನ್ನು ಅವ್ರ ಅದರಿಂದ ನಾವು ಅವರನ್ನು ವಂಚನೆ ಮಾಡ್ತಾ ಇದ್ದೇವೆ ಅಂತ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಪ್ರೀತಿ ಶಾಸ್ತ್ರದ ಮೂಲ ನೀತಿಯಲ್ಲಡಗಿ, ನೀತಿ ಶಾಸ್ತ್ರದ ಮೂಲ ಪ್ರೀತಿಯಲ್ಲಡಗಿವುದು ಅಂತ. ಅಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ. ಅವಾಗೆಲ್ಲ ಮೊದಲು ಪಂಚತಂತ್ರ ಕಥೆಗಳು, ಜಾತಕ ಕಥೆಗಳು ಇವೆಲ್ಲ ನೀತಿಯನ್ನು ಬೋಧಿಸುವಂಥ, ಮಕ್ಕಳು ಯಾವ್ಯಾವ ಮೌಲ್ಯಗಳನ್ನು ರೂಢಿಸಿಕೊಳ್ಬೇಕು, ಸತ್ಪ್ರಜೆಗಳಾಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದು. ದುರ್ದೈವದಿಂದ ಇವತ್ತು ಈ ಕೊರೋನಾ ಸಂದರ್ಭದಲ್ಲಂತೂ ಸರಿಯೇ ಸರಿ, ಈ ಎಲ್ಲ ಈ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ಮಕ್ಕಳೆಲ್ಲ ದಾಸರಾಗಿರುವುದನ್ನು ನಾವೆಲ್ಲ ನೋಡ್ತೇವೆ. ಮೊನ್ನೆ ಒಬ್ಬರು ನಮ್ಮ ಪಾಲಕರು ಭೇಟಾಗಿದ್ದರು ನನಗೆ. ಎಂಥ ವಿಚಿತ್ರ ಅಂದ್ರೆ, ಅವ್ರ ಮಗ ಒಂದು 7-8 ವರ್ಷದ ಇದ್ದಿರ್ಬೋದು, ಒಂದು 15 ವರ್ಷದವ್ರಿದ್ದವ್ರಂಗು ಸಿಕ್ಕಾಪಟ್ಟಿ ದಪ್ಪದ, ಅದು ಒಬೆಸಿಟಿ. ನಾನು ಮಾತಾಡ್ಕೊತೇವೆ, ಹ್ಞೂ ಮಗ ಏನ್ರಿ, ಹ್ಞೂನ್ರಿ ಮಗ, ಅಯ್ಯೋ ಒಬ್ಬ ಮಗ ರೀ, ಅಲ್ರಿ ಅವ್ರು ಭಾಳ ಬೇಕಾದವ್ರು, ಯಾಕೋ ಭಾಳ ದಪ್ಪ ಇದನ್ನಿಸ್ತಾನ್ರಿ, ಏನು ಸ್ವಲ್ಪ ಆಟ ಗೀಟ ಏನ್ರ ಕ್ರೀಡೆ ಇವು ಆಡ್ತಾನ್ರಿ ಮೇಡಮ್, ಎಲ್ಲ ಇದನ್ನ ಆಟ ಆಡ್ತಾನ್ರಿ. ಎಲ್ಲಿ ಆಡ್ತಾನ್ರಿ? ಮತ್ತು ನಿಮ್ಮ ಮನೆ ಹತ್ರ ಎಲ್ಲೂ ಅಲ್ಲೇನು ಓಪನ್ ಸ್ಪೇಸ್ ಇಲ್ಲ, ಇದಿಲ್ಲ, ಯಾವಾಗ ಎಲ್ಲಿ ಹೋಗಿ? ಮೇಡಮ್ಮ, ಅವ್ ಮೊಬೈಲ್ನಾಗೆಲ್ಲ A to Z ಎಲ್ಲ ಆಟಗಳನ್ನ ಆಡ್ತಾನ್ರಿ ಅವಂದ್ರೆ. ಅಂದರೆ ಮೈದಾನದಿಂದ ಮೊಬೈಲ್ಗೆ ನಮ್ಮ ಆಟಗಳು, ಅದನ್ನು ಅನುಸರಿಸುವಂಥದ್ದೆಲ್ಲ ಬಂದಿದೆ. ಇದನ್ನು ತಪ್ಪಿಸಬೇಕಾದ್ರೆ, ಅವರ ಗಮನವನ್ನು ಬೇರೆ ಕಡೆಗೆ ನಾವು ಸೆಳಿಬೇಕಾದ್ರೆ, ಅತ್ಯುತ್ತಮವಾದಂಥ ಸಾಹಿತ್ಯವನ್ನು, ನೀತಿ ಪ್ರಧಾನವಾದಂಥ ಪ್ರಗತಿಪರ ವಿಚಾರಗಳನ್ನು ಒಳಗೊಂಡಿರುವಂಥ ಸಾಹಿತ್ಯವನ್ನು ಇವತ್ತು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಅದು ರಂಜನೆಯ ಜೊತೆಗೆ ಅವರಿಗೊಂದು ಸಂದೇಶವನ್ನು ನೀಡುವಂಥ, ನೀತಿ ಬೋಧೆ ಮಾಡುವಂಥ, ಅವರಿಗೆ ಅರಿವಿಲ್ಲದ ಹಾಗೆ ನೇರವಾಗಿ ಏನೋ ಹೇಳಿದರೂ ಅವರು ಅದನ್ನು ಪಾಲಿಸೋದಿಲ್ಲರಿ, ಗೊತ್ತಾಯ್ತಾಳೆ ನಮಗೆಲ್ಲ ಅಂತಾರೆ. ಯುವಕರಂತೂ ಪ್ರೌಢ ಮೂಢನಗಳು ಉಪದೇಶ ಹಸಿದೆದ್ದು ತೌಡು ತಿಂದಂತೆ ಅಂತಾರೆ. ಅದಕ್ಕೆ ಅವರೆಲ್ಲ ಕೇಳುವುದಿಲ್ಲ, ಕೇಳುವ ತಾಳ್ಮೆ ಸಮಯ ಅವಿಲ್ಲ ಅವರಿಗೆ. ಅದಕ್ಕೆ ನಾವು ಅತ್ಯುತ್ತಮವಾದಂಥ ನೀತಿ ಕಥೆಗಳ ಮುಖಾಂತರ ಇವತ್ತಿನ ಬೆಳವಣಿಗೆಗಳನ್ನು, ಅದರಲ್ಲಿ ವಿಶೇಷವಾಗಿ ವೈಜ್ಞಾನಿಕವಾಗಿ ನಾವು ಬಹಳಷ್ಟು ಸಾಧನೆಯನ್ನೆಲ್ಲ ಮಾಡಿದ್ದೇವೆ. ಅದಕ್ಕೆ ನಾನು ರೀಚ್ ಬಾಟ್ ಅಂತ ಒಂದು ಮಕ್ಕಳ ಕೋನ ಸಂಕಲನ ಮಾಡಿದ್ದೇನೆ. ಅದರೊಳಗೆ ವಾಯುಮಾಲಿನ್ಯ ಹೆಂಗಾಗ್ತದೆ ಏನು, ಆಮೇಲೆ ಪರಿಸರವನ್ನು ಉಳಿಸೋದು ಹೇಗೆ, ಈ ರೀಚ್ ಬಾಟ್ ಈ ಬಾಹ್ಯಾಕಾಶದಲ್ಲಿ ಏನೇನು ಸಂಶೋಧನೆಗಳಾಗಿವೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ, ಬೇರೆ ಬೇರೆ ವೈಜ್ಞಾನಿಕವಾಗಿರುವಂಥ ವಿಚಾರಗಳನ್ನು ಒಳಗೊಂಡಿರುವಂಥ ಕವನಗಳನ್ನು ಪ್ರಾಸಬದ್ಧವಾಗಿ ಅವರು ಅದನ್ನು ಓದಿ ಹಾಡಬಹುದು. ಸಂಗೀತಾತ್ಮಕವಾದಂಥ ಒಂದು ಹಿನ್ನೆಲೆಯಲ್ಲಿ ಮ್ಯೂಸಿಕಲ್ ಕ್ವಾಲಿಟಿ ಅದಕ್ಕಿದೆ. ಅಂಥ ಕವನಗಳನ್ನೆಲ್ಲ ರಚನೆ ಮಾಡಿದ್ದೇನೆ. ಆಮೇಲೆ ನನ್ನ ಹಕ್ಕು ನನ್ನ ಹೆಮ್ಮೆ ಅಂತ, ಮಕ್ಕಳಿಗೂ ಹಕ್ಕಿದೆ, ಅದನ್ನು ಯಾರೂ ಕಸಿಯೋ ಹಾಗಿಲ್ಲ. ಅದಕ್ಕೆ ಆ ಹಕ್ಕುಗಳು ಯಾವ್ಯಾವು ಅನ್ನೋದು ಪ್ರಾಸಬದ್ಧವಾದಂಥ ಶೈಲಿಯಲ್ಲಿ, ಅಂದರೆ ಅವರಿಗೆ ಸಾಹಿತ್ಯದ ಮುಖಾಂತರ ಅವರಲ್ಲಿ ವೈಜ್ಞಾನಿಕ ವೈಚಾರಿಕ ಮನೋಭಾವವನ್ನು ಬೆಳೆಸುವಂಥದ್ದು, ಅದರ ಅವಶ್ಯಕತೆ ಇವತ್ತು ಭಾಳಷ್ಟು ಇರುವುದನ್ನು ನಾವು ನೋಡ್ತೇವೆ. ಮತ್ತು ಅದು ಅವ್ರಿಗೆ ರಂಜನೆಯನ್ನು ನೀಡಬೇಕು, ರಜೆ ದಿನೆಯನ್ನು ಹೆಂಗೆ ಕಳಿಬೇಕು, ಹುಟ್ಟುಹಬ್ಬವನ್ನೇ ಹೇಗೆ ಆಚರಿಸಬೇಕು, ಅಂಥವೆಲ್ಲ ಒಳಗೊಂಡಿರುವಂಥ ಪ್ರಗತಿಪರ ವಿಚಾರವನ್ನು ಒಳಗೊಂಡಿರುವಂಥ ಅನೇಕ ಕವನಗಳನ್ನು ನಾನು ಇತ್ತೀಚೆಗೆ ಬರೆದಿದ್ದೇನೆ ರೀ. ಒಂದು ಅಜ್ಜಿಗೆ ಜೈ ಜೈ ಜೈ ಅಂಥೇಳಿ ಭಾಳಷ್ಟು ಬಹುಮಾನಗಳೆಲ್ಲ ಅದಕ್ಕೆ ಬಂದು, ಅದಕ್ಕೆ ಮನೆಯ ಪರಿಸರದಲ್ಲಿ ವೃದ್ಧರ ಜೊತೆಗೆ ಮಗುವಿನ ಸಂಬಂಧ ಹೆಂಗಿದ್ದಿರಬೇಕು, ಅಪ್ಪನ ಜೊತೆಗೆ, ಅಮ್ಮನ ಜೊತೆಗೆ, ಬಂಧು ಬಳಗದ ಜೊತೆಗೆ ಆ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು. ಅದರ ಜೊತೆಗೆ ನಾವು ಇವತ್ತು 21ನೇ ಶತಮಾನದಲ್ಲಿ ಬಹಳಷ್ಟು ಎಲ್ಲ ರಂಗಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೇವೆ. ಅದರ ಕಡೆಗೆ ಅವರ ಗಮನವನ್ನು ಸೆಳೆಯಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದನ್ನು ಈಗ ಮೊಬೈಲ್ನಲ್ಲಿ ಅದನ್ನು ನೋಡುವುದಕ್ಕಿಂತ ಹೀಗೆ ಪ್ರಾಕ್ಟಿಕಲ್ ಆಗಿ ಆಫ್ಲೈನ್ ಅಂತ ಏನಂತೇವಲ್ಲರ, ಹೀಗೆ ಹೊರಗೆ ವಿದ್ಯಾರ್ಥಿ ಟೀಚರ್ಸ್ ಆದವರು ಅದನ್ನೆಲ್ಲ ಹಾಡಿ ಕುಣಿದು ಆಂಗಿಕ ಅಭಿನಯದೊಂದಿಗೆಲ್ಲ ಮಾಡಿದರೆ ಅದರ ಕಡೆಗೆ ಅವರು ಆಕರ್ಷಕ ಆಗ್ತಾರೆ, ಅದನ್ನು ರೂಢಿಸ್ಕೊಳ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದ್ದೇನೆ. ಬೆಳಗು ಜಗವ ಮಗು ಅನ್ನುವಂಥ ನನ್ನ ಮಕ್ಕಳ ಕವನ ಸಂಕಲನಕ್ಕೆ ಸುಮಾರು ಒಂದು 6-7 ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಬಂದಿವೆ. ಅದು ಕೂಡ ನನಗೊಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವಂಥದ್ದು. ಅದನ್ನು ಬಹಳ ವಿನಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣ ಅಂದರೆ ನಾನು ಇದೀಗ ಹೇಳಿದಾಗೆ ನಮ್ಮ ತಂದೆ ಮಕ್ಕಳ ಸಾಹಿತಿ, ನಮ್ಮ ತಾಯಿಯವರು ಮಕ್ಕಳ ಕವನ ಸಂಕಲನಗಳನ್ನು, ನಮ್ಮ ತಮ್ಮನು ಮಕ್ಕಳಿಗಾಗಿ ನಾಟಕಗಳನ್ನು ಮತ್ತು ಕವನ ಸಂಕಲನಗಳನ್ನೆಲ್ಲ ಬರ್ತಾರೆ. ಒಟ್ಟಾರೆ ನಮ್ಮ ಮನೆಯ ಪರಿಸರದಲ್ಲಿ ಈ ಮಕ್ಕಳ ಸಾಹಿತ್ಯದ ಒಂದು ಕೃಷಿ ನಿರಂತರ ನಡೆದುಕೊಂಡು ಬಂದಿರುವಂಥದ್ದು.
0: ಮೇಡಮ್, ಈಗ ತಾವು ಒಬ್ಬ ಸಹ ಲೇಖಕರಾಗಿ ಕೂಡ ಬರೀತೀರ, ಈಗ ಎರಡು ಚಿಂತನೆಗಳು ಒಂದೇ ಪುಸ್ತಕದಲ್ಲಿ, ಅದು ಹೇಗೆ ಸಾಧ್ಯವಾಗುತ್ತೆ ಮೇಡಮ್? ಯಾವ ಒಂದು ವಿಧಾನಗಳನ್ನ ತಾವು ಅನುಸರಿಸ್ತೀರಾ ಅಂತ?
1: ಈಗ ಒಂದು 4-5 ಕಾರಂಜಿಮಠ ಶ್ರೀಗಳವರ ಬಯೋಗ್ರಫಿ, ನಾಗನೂರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಯವರ ಬಯೋಗ್ರಫಿ, ಒಬ್ಬರು ಆಲ್ ಇಂಡಿಯಾ ಪೋಯಿಟರ್ಸ್ ಕಾನ್ಫರೆನ್ಸ್ಗೆ ಒಬ್ಬರು ಲಾರಿ ಆಜಾದ್ ಅಂತಿದ್ದಾರೆ, ರಾಷ್ಟ್ರೀಯ ವ್ಯಕ್ತಿ, ಅವರ ಬಯೋಗ್ರಫಿ, ಮತ್ತು ಹುಕ್ಕೇರಿ ಹಿರಿಮಠದ ಚಂದ್ರಶೇಖರ ಶಿವಾಚಾರ್ಯರ ಅವರ ಬಯೋಗ್ರಫಿ, ಈಗ ಸದ್ಯ ಸುರಜು ಕಾಟ್ಕರ್ ಅವ್ರದ್ದು ಒಂದು ಬುಕ್ ಬಂತು ಮೊನ್ನೆ, ಕಿತ್ತೂರು ಚೆನ್ನಮ್ಮನ ಕುರಿತಾದಂಥ ಆ ಕೃತಿ. ಇನ್ನೂ ಅನೇಕ ಕೃತಿಗಳನ್ನು ನಾನು ಕನ್ನಡದಿಂದ ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದೇನೆ. ಅಲ್ಲಿ ಒಬ್ಬರು ರೀಟಾ ಬನಗಾರ್ ಅಂತ ನಮ್ಮ ಸ್ಟೂಡೆಂಟ್, ಅವರು ಸಂಶೋಧನಾ ವಿದ್ಯಾರ್ಥಿನಿ. ಅವರು ಸ್ವಲ್ಪ ಟೈಪಿಂಗ್ನೊಳಗೆ ಭಾಳ ಫಾಸ್ಟ್ ಇದ್ದಾರೆ, ಅಂದರೆ ಟೆಕ್ನಿಕಲಿ ಶಿ ಈಸ್ ವೆರಿ ಸೌಂಡ್. ಅದಕ್ಕೆ ನಾನು ನನ್ನ ವಿಚಾರಗಳನ್ನು ಹೇಳುವಂಥದ್ದು, ಅವರು ನೋಟ್ ಡೌನ್ ಮಾಡಿಕೊಂಡು ಅದನ್ನು ಮೂಲದಲ್ಲಿದ್ದದ್ದನ್ನು ನಾವೇನಂತೆ ಸೋರ್ಸ್ ಟೆಕ್ಸ್ಟ್ ಆ್ಯಂಡ್ ಟಾರ್ಗೆಟ್ ಟೆಕ್ಸ್ಟ್ ಅಂತ ಹೇಳ್ತಿರ್ತೀವಿ. ಆ ಸೋರ್ಸ್ ಟೆಕ್ಸ್ಟ್ನೊಳಗಿಂದ ನಾನು ಅದನ್ನು ಹೇಳುವಾಗ ಅವರು ಅದನ್ನು ಟೈಪ್ ಮಾಡುವಂಥದ್ದು, ಮತ್ತು ಎಲ್ಲಾದರೂ ಏನು ತಪ್ಪು ತಡೆಗಳು ಕಂಡ್ರೆ, ವಿಭಿನ್ನ ವಿಚಾರ ಕಂಡ್ರೆ ಅವರು ನನ್ನ ಸಂಶೋಧನೆ ವಿದ್ಯಾರ್ಥಿಗಳು ನನ್ನ ಗಮನಕ್ಕೆ ತರುವಂಥದ್ದು, ಮತ್ತು ಅಲ್ಲಿ ನಾನು ಅದನ್ನು ಪರಿಷ್ಕರಣೆ ಮಾಡುವಂಥದ್ದು. ಈ ಹಿನ್ನೆಲೆಯೊಳಗೆ ಗ್ರಂಥ ವಿಶೇಷವಾಗಿ ಜೀವನ ಚರಿತ್ರೆಗಳನ್ನು ನಾನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದೇನೆ ರೀ. ಅಂದರೆ ಬೇರೆಯವರಿಗೂ ಅದು ಮುಟ್ಟಬೇಕು. ಬರೀ ಕರ್ನಾಟಕದಲ್ಲಿ ಕನ್ನಡದಲ್ಲಿದ್ದರೆ ನಮ್ಮ ಜನತೆಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತದ, ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯನ್ನು ಆ ಕವನ ಸಂಕಲನವನ್ನು ಮೊದಲು ಬೆಂಗಾಲಿಯಲ್ಲಿ ಬರೆದ್ರು. ಬೆಂಗಾಲಿ ಜನ ಎಲ್ಲ ಸಾಹಿತ್ಯಿಕ ಓದುಗರೆಲ್ಲ ಮೆಚ್ಚಿಕೊಂಡ್ರು, ವಿಮರ್ಶೆ ಮಾಡಿದರು, ಎಲ್ಲ ಆಯಿತು. ಯಾವಾಗ ಅವರೇ ಟ್ಯಾಗೋರ್ ಅವರೇ ಅದನ್ನು ಗೀತಾಂಜಲಿಯನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ರಲ್ಲ, ಆವಾಗ ಅವ್ರಿಗೆ ನೋಬೆಲ್ ಅವಾರ್ಡ್ ಬಂತು. ಇದು ಜಾಗತಿಕ ಭಾಷೆಯಾಗಿರೋದ್ರಿಂದ ಬಹಳಷ್ಟು ಓದುಗರನ್ನು ನಾವು ತಲುಪಬೇಕಾದ್ರೆ ಅದರ ಅನುವಾದ ಅತ್ಯವಶ್ಯಕ. ಅದಕ್ಕೆ ಇತ್ತಿತ್ತಲಾಗಿ ನಾನು ಸ್ವಲ್ಪ ಆ ಕಡೆ ಕೂಡ ಗಮನವನ್ನು ನೀಡ್ತಾ ಇದ್ದೇನೆ. ಮತ್ತು ನಾವು ಏನೋ ತರ್ಜುಮೆ ಮಾಡಬೇಕಾದ್ರೆ ಆ ಸಂಶೋಧನಾ ವಿದ್ಯಾರ್ಥಿಗಳು ಇವ್ರ ಜೊತೆ ಕೂಡ ಸ್ವಲ್ಪ ಎಲ್ಲ ಚರ್ಚೆ ಮಾಡಿ ಒಂದು ವಿಚಾರವನ್ನು, ನಿಶ್ಚಿತವಾದಂಥ ಒಂದು ವಿಚಾರವನ್ನು ಗುರುತಿಸಿಕೊಂಡು ಆಮೇಲೆ ಅದನ್ನು ಬರಹ ಕೇಳಿಸುವಂತಹದ್ದು.
0: ಮೇಡಮ್, ಇವಾಗ ಈ ಒಂದು ಇಂದಿನ ವೇಗದ ಒಂದು ಪ್ರಪಂಚದಲ್ಲಿ ಇವಾಗ ಏನಾದರೂ ಯೋಚನೆ ಮಾಡ್ತೀನಿ ಅಂದರೆ ನಮ್ಗೆ ಸಮಯನೇ ಸಿಗೋದಿಲ್ಲ. ಅಂಥದ್ರಲ್ಲಿ ಒಬ್ಬ ಓದುಗನನ್ನು ಓದ್ರಿ ಅಂತ ಈ ಕಡೆ ತಿರುಗಿಸೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲು. ಆ ಒಂದು ಸವಾಲು ಯಾವ ರೀತಿ ಒಂದು ನಿಭಾಯಿಸಬೇಕು ಅಂತ ತಾವು ಹೇಳ್ತೀರಾ?
1: ಭಾಳ ಸರಳ ಅದ ರೀ ಮೇಡಮ್. ನಾವು ಉತ್ತಮವಾದಂಥ ಗ್ರಂಥಗಳನ್ನು ಬರೆದ್ರೆ ನಿಶ್ಚಿತವಾಗಿ ಜನ ಓದೇ ಓದ್ತಾರೆ, ಹೌದಾ? ಆಮೇಲೆ ನಮ್ಮ ಬರಹದ ಒಂದು ಸ್ವರೂಪದ ಮೇಲೆ ಅದು ಓದುಗರ ಪ್ರತಿಕ್ರಿಯೆ ಇರ್ತದೆ. ಒಳ್ಳೊಳ್ಳೆಯ ಗ್ರಂಥಗಳನ್ನು ಬರೆದ್ರೆ, ಈಗೆಲ್ಲ ಭೈರಪ್ಪನಂಥವ್ರು, ಕುವೆಂಪು ಅಂಥವ್ರು, ಇವರೆಲ್ಲ ದಿಗ್ಗಜರು ಏನಿದ್ದಾರಲ್ಲ, ಒಳ್ಳೊಳ್ಳೆಯ ಕೃತಿಗಳನ್ನೆಲ್ಲ ನೀಡಿದಂಥವ್ರು. ಅದಕ್ಕೆ ನಾವು ಯಾವಾಗಲೂ ಅತ್ಯುತ್ತಮವಾದಂಥ ಸಾಹಿತ್ಯವನ್ನು ನಿಧಿಗೆ ಹೇಳಿದ್ನಲ್ರಿ, ಅದು ರಂಜನೆಯನ್ನು ಕೊಡಬೇಕು, ಅದರ ಜೊತೆಗೆ ಟೂ ಫಂಕ್ಷನ್ಸ್ ಆಫ್ ಲಿಟ್ರೇಚರ್ ಆರ್ ಟು ಪ್ಲೀಸ್ ಆ್ಯಂಡ್ ಟು ಪ್ರೀಚ್ ಅಂತ. ಅದು ಸಂತೋಷವನ್ನು ನೀಡಬೇಕು, ರಂಜನೆಯನ್ನು ನೀಡಬೇಕು, ಅದರ ಜೊತೆ ಜೊತೆಗೆ ಒಂದು ಸಂದೇಶವನ್ನು ಕೊಡಬೇಕು, ಒಂದು ಮೌಲ್ಯದ ಬಗ್ಗೆಗೆ ಅದು ನಮ್ಗೆ ತಿಳಿಸ್ಕೊಡ್ಬೇಕು. ಅಂಥ ಸಾಹಿತ್ಯ ಇದ್ರೆ ನಿಶ್ಚಿತವಾಗಿ ಜನ ಓದ್ತಾರೆ, ಅದನ್ನು ಮೆಚ್ಚಿಕೊಳ್ತಾರೆ, ಪ್ರತಿಕ್ರಿಯೆ ತೋರಿಸ್ತಾರೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ಮತ್ತು ಸುಮ್ಮನೆ ಅದೇನು ಮೌಲಿಕವಲ್ಲದಂಥ ಸಾಹಿತ್ಯವನ್ನು ರಚನೆ ಮಾಡಿದರೆ ಅವಸರದಲ್ಲಿ ಬರೆಯುವುದು, ಬೇಗನೆ ಅದನ್ನು ಪ್ರಕಟಣೆ ಮಾಡುವುದು, ಅದರಲ್ಲಿ ಯಾವುದೇ ಒಂದು ತಾತ್ವಿಕತೆ ಮೌಲಿಕತೆ ಇರಲಿಲ್ಲ ಅಂದರೆ ಜನ ಅದನ್ನು ಡಿಸ್ಕಾರ್ಡ್ ಮಾಡ್ತಾರೆ, ಅದನ್ನು ಓದಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಾನು ಈ ಅಂಶಗಳ ಕಡೆಗೆ ಬರಹಗಾರ ಏನಾದರೂ ಗಮನವನ್ನು ಕೊಟ್ಟರೆ ನಿಶ್ಚಿತವಾಗಿ ಉತ್ತಮ ಸಾಹಿತ್ಯವನ್ನು ರಚಿಸಬಲ್ಲರು, ಮತ್ತು ಓದುಗರ ಸಂತತಿಯನ್ನು ಹೆಚ್ಚಿಸಲಿಕ್ಕೆ ಅವರು ಕಾರಣೀಭೂತರಾಗಬಲ್ಲರು ಅಂತ ಒಂದು ಅನಿಸ್ತದೆ ನನಗೆ.
0: ಮೇಡಮ್, ಇನ್ನು ತಮಗೆ ಒಂದು ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ,
1: ಕರ್ನಾಟಕ ಸರ್ಕಾರದ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ರೀ ಸಾಹಿತ್ಯಿಕ ಸಾಧನೆಗಾಗಿ. ಅದರಲ್ಲಿ ವಿಶೇಷವಾಗಿ ಅವರು ನನಗೆ ಏನು ಕೊಟ್ಟಿದ್ದಾರಲ್ಲ ಫಲಕ, ಅದರಲ್ಲಿ ಹೈಲೈಟ್ ಮಾಡಿದ್ದಾರೆ, ನಿಮ್ಮ ಈ ಲಲಿತ ಪ್ರಬಂಧಗಳು ಅಥವಾ ಈ ಪ್ರಕಾರದ ಸಾಹಿತ್ಯ ಪಠ್ಯವಾಗಿರುವುದು ನಮಗೆ ಭಾಳಷ್ಟು ಸಂತೋಷವನ್ನು ತಂದದ. ಯಾಕಂದರೆ ಇಂದಿನ ಯುವ ಜನತೆಗೆ ಈ ಒಳ್ಳೊಳ್ಳೆ ವಿಚಾರಗಳು ತಲುಪಬೇಕಾಗಿರುವ ಅಂಥ ಒಳ್ಳೆ ವಿಚಾರಗಳನ್ನು ನೀವು ತಲುಪಿಸಿದ್ದೀರಿ, ಹಾಗಾಗಿ ಅದನ್ನು ನಾವು ಮೆಚ್ಚಿಕೊಂಡು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅಂತ ಅದನ್ನು ಭಾಳಷ್ಟು ಅವರು ಹೈಲೈಟ್ ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತಮ್ಮ ತಾಯಿಯವರ ಹೆಸರಿನಲ್ಲಿ, ರತ್ನಮ್ಮನವರ ಹೆಸರಿನಲ್ಲಿ ಒಂದು ಮಹಿಳಾ ಉತ್ತಮ ಮಹಿಳಾ ಗ್ರಂಥ ಪುರಸ್ಕಾರ ಅಂತ ಒಂದಿಟ್ಟಿದ್ದಾರೆ. ಪ್ರತಿ ವರ್ಷ 3 ಜನಕ್ಕೋ 4 ಜನಕ್ಕೋ ಕೊಡ್ತಾರೆ ಅವರು ನಗದು ಅವದೆಲ್ಲ. ಅದು ಮಾತೋಷಿಣಿ ರತ್ನಮ್ಮ ಹೆಗಡೆ ಮಹಿಳಾ ಗ್ರಂಥ ಪುರಸ್ಕಾರ ಭಾಳ ಸಂತೋಷವನ್ನು ನೀಡಿರುವಂಥದ್ದು ನನಗೆ. ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ, ಅಲ್ಲಂತೂ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬರೆದ ಕೃತಿಗಳನ್ನು ಲೇಖಕಿಯರು, ಬೆಳಗಾವಿ ಜಿಲ್ಲೆ ಲೇಖಕಿಯರಿಗೆ ಲೇಖಕರಿಗೆ ಕೊಟ್ಟು ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸಮಾಜ ಸಂಘ ಸಂಸ್ಥೆಗಳು ನೀಡಿರುವಂಥ ಪ್ರಶಸ್ತಿ. ಚಂದ್ರಕಾಂತ ಕರದಳ್ಳಿ ಅಂಥೇಳಿ ಭಾಳ ದೊಡ್ಡ ಮಕ್ಕಳ ಸಾಹಿತ್ಯರವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕದವರಿಗೆ ಮಕ್ಕಳ ಸಾಹಿತ್ಯ ರಚನೆಗೆ ವಿಶೇಷವಾಗಿ 6 ಕಾದಂಬರಿಗಳನ್ನು ಮಕ್ಕಳಿಗಾಗಿ ಬರೆದಿರುವಂಥದ್ದು. ಮಕ್ಕಳಿಗೆ ಬರೆಯುವುದಷ್ಟು ಸುಲಭ ಅಲ್ರಿ, ಮಕ್ಕಳಾಗಬೇಕು ನಾವು, ಅಂದಾಗನೇ ನಾವು ಅದನ್ನು ಬರೀಲಿಕ್ಕೆ ಸಾಧ್ಯ. ಮಕ್ಕಳ ಒಡನಾಟದಲ್ಲಿ ನಿರಂತರ ಇರಬೇಕು ನಾವು, ಅಂದರೆ ಅವ್ರು ಏನು ಮೆಚ್ಚಿಕೊಳ್ತಾರೆ ಏನು ಅದರದ್ದು ನಮಗೊಂದು ಅಳತೆ ಸಿಗ್ತದೆ, ಅರಿವಾಗ್ತದೆ. ಅಂಥ ಒಬ್ಬ ದೊಡ್ಡ ಸಾಹಿತಿ ಹೆಸರಿನಲ್ಲಿ ಅವರ ಮಕ್ಕಳು ಅವರೆಲ್ಲ ಸಂಬಂಧಿಕರೆಲ್ಲ ಕೂಡಿ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ಆ ಭಾಗಕ್ಕೆ ಅದು ಭಾಳ ದೊಡ್ಡ ಪ್ರಶಸ್ತಿ, ಅದು 20ನೇ ತಾರೀಕಿಗೆ ಅದರ ಪ್ರದಾನ ಇದೆ. ನಾನು ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೇನೆ.
0: ಮೇಡಮ್, ಇವಾಗ ಈ ಪ್ರಶಸ್ತಿಗಳು ಬರಹಗಾರರಿಗೆ ಕೇವಲ ಒಂದು ಗೌರವನಷ್ಟೇ ತಂದು ಕೊಡೋದಿಲ್ಲ, ಜೊತೆಗೆ ಒಂದು ಜವಾಬ್ದಾರಿಯನ್ನು
1: ಜವಾಬ್ದಾರಿಯುತವಾಗಿ ನಿಶ್ಚಿತವಾಗಿ ನಾನು ಇನ್ನಷ್ಟು ಉತ್ತಮ ಸಾಹಿತ್ಯವನ್ನು ರಚಿಸಬೇಕು. ಇದಕ್ಕೆ ಸಿಕ್ಕೋದಂದ್ರೆ ಇದಕ್ಕಿಂತಲೂ ಹೆಚ್ಚು ಉತ್ತಮವಾದಂತಹ ಸಾಹಿತ್ಯವನ್ನು ರಚಿಸಬೇಕು. ಜವಾಬ್ದಾರಿ ಟೆನ್ಷನ್ ಆಗ್ತದ್ರಿ, ಅದು ಒಂದು ಅರ್ಥದೊಳಗೆ ಸುಮ್ಮನೆ ತೆಗೆದುಕೊಳ್ಳುವುದಲ್ಲ. ಇದಕ್ಕಿಂತಲೂ ನಾನು ಒಳ್ಳೆಯ ಚೆನ್ನಾಗಿ ಇದನ್ನು ಇನ್ನೂ ಉತ್ತಮವಾಗಿ ಬರೀಬೇಕು, ಚೆನ್ನಾಗಿ ಬರೀಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ನಿಜವಾಗಿ ಅದು ಜವಾಬ್ದಾರಿ. ಅದು ನಾನು ಹೇಳಿದ್ನಲ್ಲ, ಅದು ಹೇಳ್ತಾರೆ ಅವರು, ಒಂದು ಗ್ರಂಥ ಅಂದರೆ ಒಂದು ಕೂಸಿದ್ದಂಗೆ. ನಾನು ಅದೊಂದು ಕೃತಿಕಾರ ಮತ್ತು ಕೃತಿಯ ನಡುವಿನ ಸಂಬಂಧ ಹೆಂಗಿರ್ತದೆ ಅಂದರೆ, ತಾಯಿ ಮತ್ತು ಹೊಕ್ಕುಳ ಬಳ್ಳಿ, ಶಿ ಡೆಲಿವರ್ಸ್ ಎ ಬೇಬಿ, ಅಲ್ಲೇ ನೇವಲ್ ಕಾರ್ಡ್ ಇರ್ತದೆ ಹೊಕ್ಕುಳ ಬಳ್ಳಿ, ಅದನ್ನು ಕಟ್ ಮಾಡಿದಾಗ ಆ ಮಗುವು ಪಬ್ಲಿಕ್ ಆಗ್ತದೆ, ಅದು ಯಾರು ಎತ್ಕೋಬಹುದು ಅದನ್ನು. ಆಮೇಲೆ ಇದು ಮೂ ಹಿಂಗದ, ಇದ್ರ ಕಣ್ಣು ಹಿಂಗದ, ಇದ್ರ ಬಣ್ಣ ಹಿಂಗದ, ಅವ್ರು ವಿಮರ್ಶೆ ಮಾಡ್ಬೋದು ಅದನ್ನು. ಅಲ್ಲಿ ನಾ ಇರುವುದಿಲ್ಲ, ನಾನು ತಾಯಿ, ಕೃತಿಕಾರರು ಏನಿದಾರಲ್ಲ ಅವ್ರ ತಾಯಿ ಇದ್ದ ಹಾಗೆ. ಒಂದ್ಸಲ ಆ ಕೃತಿ ಹೊರಗೆ ಬಂದ ಮೇಲೆ ಅದು ಪಬ್ಲಿಕ್ ಆಸ್ತಿ ಆಗ್ತದೆ, ಸಾರ್ವಜನಿಕರ ಆಸ್ತಿ ಆಗ್ತದೆ, ಓದುಗರ ಆಸ್ತಿ ಆಗ್ತದೆ. ಅವ್ರು ಹೇಗೆ ಬೇಕಾದರೂ ಅದನ್ನು

0: ನೀವು ಹೇಳಿದ್ರಲ್ಲ ಈ ಓದುಗರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳಂದ್ ಅದಕ್ಕೆ ಓದುಗ ನಮ್ಮ ಮೊದಲ ವಿಮರ್ಶಕನಾಗಿರೋದ್ರಿಂದ ಬಹಳ ಜವಾಬ್ದಾರಿಯಿಂದ, ಯಾಕಂದ್ರೆ ವಿಭಿನ್ನ ಸ್ತರದಲ್ಲಿರುವಂತವ್ರು, ವಿಭಿನ್ನ ಜಾತಿ ಲಿಂಗ ಇವೆಲ್ಲ ಇರುವಂತವ್ರು, ಅವರಿಗೆ ಅದು ಅಪೀಲ್ ಆಗ್ಬೇಕಾದ್ರೆ, ಮುಟ್ಟಬೇಕಾದ್ರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನನ್ನ ಅವ್ರು ಅಪೇಕ್ಷೆ ಪಡ್ತಾರೆ, ಯಾವುದರಿಂದ ಅವರ ಬುದ್ಧಿಯ ಭಾವದ ಆ ಒಂದು ಕ್ಷಿತಿಜ ವಿಸ್ತಾರ ಆಗ್ತದೆ, ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತ ಆ ಜವಾಬ್ದಾರಿ ಏನಿದೆ ಅಲ್ರಿ, ನಾನು ಇದೀಗ ಹೇಳಿದ್ನೆಲ್ಲ ಸಮಾಜದ ಈ ಅಂಕುಡೊಂಕುಗಳನ್ನ ತಿದ್ದುವಂತ ಬಹಳ ದೊಡ್ಡ ಜವಾಬ್ದಾರಿ ಹೊಣೆ ಇರುವಂತಹದ್ದು ಸಾಹಿತ್ಯಕ್ಕೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಹಿತ್ಯ ಕೃಷಿಗೆ ತೊಡಗಿದ್ರೆ ನಿಶ್ಚಿತವಾಗಿ ನಾವು ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ, ಓದುಗರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಮುಂದಿನ ಯೋಜನೆಗಳು ಏನು ಅಂತ?
0: ಮುಂದೆ ಭಾಳಷ್ಟು ಯೋಜನೆ, ಕನಸು, ಕಲ್ಪನೆಗಳೇ. ಕನಸು ಅಂದರೆ ಹೇಳ್ತಾರಲ್ಲ, ಯಯಾತಿ ಇದ್ರೊಳಗೆ ಕಾರ್ನಾಡವ್ರು ಬರೀತಾರೆ, ಬೆಳಕಿಲ್ಲದ ದಾರಿಯಲ್ಲಿ ಸಾಗಬಹುದೇ ವಿನಃ ಕನಸಿಲ್ಲದ ದಾರಿಯಲ್ಲಿ ಸಾಗಲಾಗದು. ಕನಸು ಬೇಕು, ಹಾಗೇನೆ ನನಗೂ ಒಂದಿಷ್ಟು ಕನಸು. ಇನ್ನಷ್ಟು ಈ ಲಲಿತ ಪ್ರಬಂಧದಲ್ಲಿ, ಯಾಕಂದ್ರೆ ಬಹಳ ಕೊಚಿತ್ತಾಗಿ ಸಿಗುವಂತಹ ಸಾಹಿತ್ಯ ಇದು, ಬಹಳಷ್ಟು ಜನ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಮತ್ತೆ ಇದನ್ನೊಂದು ಅನೇಕ ವರ್ಷಗಳವರೆಗೆ ಇದನ್ನೊಂದು ಸಾಹಿತ್ಯ ಪ್ರಕಾರ ಅಂತ ಪರಿಗಣಿಸಿರಲಿಲ್ಲ. ಇತ್ತೀಚೆಗೆ ಇದರ ಜನಪ್ರಿಯತೆ ಹೆಚ್ಚಾಗಿರುವಂಥದ್ದು, ನಾನು ಇದೀಗ ಹೇಳಿದ ಹಾಗೆ ರಂಜನೆಯೂ ಸಿಕ್ಕಿರಬೇಕು, ಸಂದೇಶನೂ ಸಿಕ್ಕಿರ್ಬೇಕಂತ ನಾನು ಮತ್ತೆ ಹೇಳಿದ್ನಲ್ರಿ. ಆ ಹಿನ್ನೆಲೆ ಇನ್ನಷ್ಟು ಅತ್ಯುತ್ತಮವಾದಂಥ, ಯಾಕಂದ್ರೆ ನನ್ನ ಲಲಿತ ಪ್ರಬಂಧಗಳ ಬಹಳಷ್ಟು ಮೆಚ್ಚಿಕೊಂಡಿರುವಂಥದ್ದು, ಪ್ರಶಂಸೆ ಇದನ್ನೇ ಬಹಳ ಮಾಡಿರುವಂಥದ್ದು. ಸೆಕೆಂಡ್, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ವೈಚಾರಿಕ ಸಾಹಿತ್ಯವನ್ನು, ಅದರಲ್ಲಿ ಅದಕ್ಕೆ ಇನ್ನಷ್ಟು ಅತ್ಯುತ್ತಮವಾದಂಥ ಲಲಿತ ಪ್ರಬಂಧಗಳನ್ನು ಬರೆಯುವಂಥ ಕನಸು ಈಗಾಗಲೇ ನಾನು ಅದನ್ನು ಬರೀಲಿಕ್ಕೆ ಶುರು ಮಾಡಿದ್ದೇನೆ. ಮತ್ತು ಒಳ್ಳೆಯ ಮಕ್ಕಳ ಸಾಹಿತ್ಯ, ನಾಟಕ, ಕಾದಂಬರಿ ಇದೆಲ್ಲ ಇಲ್ಲ, ಹಾಗಾಗಿ ಅವರು ಮಕ್ಕಳು ತಂತ್ರಜ್ಞಾನ ಇದೆಲ್ಲ ಮೊಬೈಲು ಇದಕ್ಕೆಲ್ಲ ಅಂಟಿಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯ ಮಕ್ಕಳ ಸಾಹಿತ್ಯವನ್ನು ಕೊಡುವಂಥ ಒಂದು ಕನಸು ಕೂಡ ಇದೆ. ಹಾಗೆಯೇ ಇದೇ ಈಗ ಶುರು ಮಾಡೇನೆ ಇದನ್ನೆಲ್ಲ ಅನುವಾದ ಸಾಹಿತ್ಯ, ಇದರಲ್ಲಿಯೂ ಕೂಡ ಒಳ್ಳೊಳ್ಳೆಯ ಗ್ರಂಥಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡುವಂಥ ಒಂದು ಕನಸು ಕೂಡ, ಅಂದರೆ ಒಂದು ಪ್ಲಾನ್, ಒಂದು ಯೋಜನೆ ಕೂಡ ಇವತ್ತು ನನ್ನ ಮುಂದಿದೆ.
1: ಮೇಡಮ್, ಇವಾಗ ಹೊಸ ಬರಹಗಾರರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಅನ್ನೋದಾದರೆ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ವಿದ್ಯಾರ್ಥಿಗಳು ಪಠ್ಯಕ್ಕೆ ಮಾತ್ರ ಸೀಮಿತ ಆಗಬಾರದು. ಆದ್ರೆ ದುರ್ದೈವದಿಂದ ಇಂದಿನ ಶಿಕ್ಷಣ ಪದ್ಧತಿ ಹಂಗಾಗ್ಬಿಟ್ಟದ್ರು, ಸೆಮಿಸ್ಟರ್ ಸಿಸ್ಟಮ್, ಯಾವುದೇ ಒಂದು ಗ್ರಂಥವನ್ನು ಆಳವಾಗಿ ಓದುವುದಕ್ಕೆ ವೇಳೆ ಇಲ್ಲ. ಅಡ್ಮಿಷನ್ ಆಗ್ತಾ ಇದ್ದ ಹಾಗೇನೆ ಕ್ಲಾಸಸ್ ಶುರುವಾಗ, ಕ್ಲಾಸ್ ಮುಗಿಬಿಡದೆ ಇಂಟರ್ನಲ್ ಟೆಸ್ಟ್, ಇಂಟರ್ನಲ್ ಟೆಸ್ಟ್ ಮುಗಿಬಿಡದೇ ಎಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್, ಅದಾದ್ಮೇಲೆ ವ್ಯಾಲ್ಯೂಯೇಷನ್, ಅದಾದ್ಮೇಲೆ ರಿಸಲ್ಟ್, ಮತ್ತು ಮುಂದಿನ ಸೆಮಿಸ್ಟರ್. ಟೆಕ್ಸ್ಟ್ಗೆ ಮಾತ್ರ ಅವರು ಸೀಮಿತ ಆಗಿದ್ದಾರೆ. ದುರ್ದೈವದ ಸಂಗತಿ ಅಂದ್ರೆ ಪಠ್ಯೇತರ ಚಟುವಟಿಕೆಗಳಿಗೆ ನಮ್ಮ ವಿಶ್ವವಿದ್ಯಾಲಯಗಳು, ಶಾಲಾ ಬೇಕಾದಷ್ಟು ಯೋಜನೆಗಳನ್ನೆಲ್ಲ ಮಾಡಿಕೊಂಡದ ರೂಪಿಸಿ, ಯುವಜನೋತ್ಸವ ಅಂತ ಇರ್ತದೆ, ಯೂತ್ ಫೆಸ್ಟಿವಲ್ ಅಂತ ಇರ್ತದೆ, ಅಲ್ಲೆಲ್ಲ ಬೇರೆ ಬೇರೆ ಕಲೆ, ನಿಮ್ಮ ಪ್ರತಿಭೆ, ನಿಮ್ಮ ಕೌಶಲ್ಯಗಳನ್ನು ತೋರಿಸುವುದಕ್ಕೆ ಅನೇಕ ಸ್ಪರ್ಧೆಗಳೆಲ್ಲ ಇರ್ತವೆ. ಆದ್ರಿರೋದು ಒಂದೇ ಒಂದ್ಸಲ, ಅವರಿಗೆ ವೇಳೆ ಇಲ್ಲ ಆಗಿದೆ. ಆದರೂ ವ್ಯವಸ್ಥೆ ಹೀಗಿದ್ರು ಕೂಡ ಇದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವರು ತಮ್ಮ ಬಿಡುವಿನ ವೇಳೆಯನ್ನು ಸ್ವಲ್ಪ ವಾಚನಾಲಯದಲ್ಲಿ ಕುಳಿತುಕೊಂಡು ಒಳ್ಳೊಳ್ಳೆಯ ಗ್ರಂಥಗಳನ್ನು ಓದಿದ್ರೆ ನಿಶ್ಚಿತವಾಗಿ ಅವರು ಬರೀ ಗೂಗಲ್ ಮಾಮಾಕ್ ಹೋಗು ತಪ್ತದೆ. ಅಂದ್ರೆ ಇದ್ರ ಮೇಲಿನ ಅವಲಂಬನೆ ಏನಿದೆ ಇಲ್ಲ, ತಂತ್ರಜ್ಞಾನದ ಇದು ಬೇಕು, ಇದು ಟೆಕ್ನಾಲಜಿನೂ ಬೇಕು, ಆದರೆ ಇದ್ರ ಮೇಲಿನ ಅವಲಂಬನೆ ಇತ್ತಾಗ್ತದೆ. ನಿಜವಾದಂತಹ ಸಾಹಿತ್ಯ, ನಿಜವಾದಂತಹ ಒಂದು ವಿಜ್ಞಾನ, ತಂತ್ರಜ್ಞಾನದ ಬಗೆಗೆ ಅವರಿಗೆಲ್ಲ ಅನುಭವ ಆಗ್ತದೆ. ಅದಕ್ಕೆ ಅವರು ಪಠ್ಯಕ್ಕೆ ಮಾತ್ರ ಸೀಮಿತ ಆಗಬಾರದು. ಅಟ್ ಟೈಮ್ಸ್ ಅವರು ಅದರಿಂದ ಬಂದು ಈ ಎಲ್ಲ ಸಭೆ ಸಮಾರಂಭಗಳಿದ್ದಿರ್ಬೋದು, ದೊಡ್ಡವರ ವಿಚಾರಗಳು ಇದು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು, ಜೊತೆಗೆ ಪೂರಕ ಪಠ್ಯಗಳನ್ನು, ಸಪ್ಲಿಮೆಂಟ್ ಟೆಸ್ಟ್ ಅಂತ ಏನು ಹೇಳ್ತೇವಲ್ರಿ, ಆಧಾರ ಗ್ರಂಥಗಳನ್ನು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಚೆನ್ನಾಗಿರ್ತದೆ. ಒಳ್ಳೆಯ ವಿದ್ಯಾರ್ಥಿಗಳಾಗಿ ಅವರು ಸಮಾಜದ ರೂಪುಗೊಳ್ತಾರೆ ಅನ್ನುವಂಥ ವಿಚಾರ ನನ್ನದು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಅನುಭವದ ಮಾತುಗಳು ಜೊತೆಗೆ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಗುರುದೇವಿ ಹುಲಪ್ನವರ್ ಮಠವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ಗೀತ ಸಂಗಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸಂಗೀತ ಸುದೆಯನ್ನ ಉಣಬಡಿಸಲಿದ್ದಾರೆ ಸ್ಪಂದನಾ ಮೆಲೋಡೀಸ್ ತಂಡದವರು. ಕಾರ್ಯಕ್ರಮದ ಮೊದಲ ಗೀತೆ ಆರಾಧಿಸುವೆ ಮದನಾರಿ, ಈ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದಾರೆ ಮಹೇಶ್ ಕೆ ಅವರು.

ಸಾನಿದ ಪಪ ನಿದ ಸಾನಿದ ಪಪ ನಿದ ಸಾನಿದ ಪಪ ನಿದ ಪ ಮಗ ಸಾನಿದ ಸಾನಿದ ಪಪ ನಿದ ಸಾನಿದ ಪಪ ನಿದ ಪ

ಟಕಿಟ ಧಿಮ್ ಟಕಿಟ ತಕಟ ಧಿಮ್ ಟಕಿಟ ತತ್ತ ಧಿಮ್ ಟಕಿಟ ಟಕ ಧಿಮಿತ ತಕ್ಕ ಥಾರಿ ತಕ್ಕ ಝಣು ತಕ್ಕ ಥಾರಿ ತಕ್ಕ ಧಿಮಿ ತಕ್ಕ ಥಾರಿ ತಕ್ಕ ಝಣು ತಂಗಿಡ್ದಾಗಿಡ್ತ ತಕ್ಕಿಟ ಧಿಕ್ಕಿಟ ಧಿಮಿ ತಕ್ಕ ಝಣು ತ ತಕ್ಕಿಟ ಧಿಕ್ಕಿಟ ಝಣು ತಂಗಿಡ್ದಾಗಿಡ್ತ ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ಎಲ್ಲರಿಗೂ ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮವನ್ನ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸ್ಪಂದನಾ ಮೆಲೋಡಿಯಸ್ ತಂಡದವರು ವಿವಿಧ ಗೀತೆಗಳನ್ನ ಪ್ರಸ್ತುತಪಡಿಸಿದರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಶ್ರೀರಾಮನ ಪಟ್ಟಾಭಿಷೇಕೋತ್ಸವದ ಸಂಭ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ಕಾಮನ ಬಿಲ್ಲಿನ ಬಣ್ಣಗಳಿಂದ ಒಪ್ಪುವ ಹೂವುಗಳನ್ನು, ವಿವಿಧ ಗಂಧಗಳನ್ನು ಸೂಸುವ ಕುಸುಮ ರಾಶಿಗಳನ್ನು ತಂದು ರಾಶಿ ರಾಶಿ ಹಾಕಲಾಗಿದೆ. ಅವುಗಳ ನಡುವೆ ಸೀತಾಳಿದಂಡೆಯ ಹೂವನ್ನು ಮಾಲೆ ಕಟ್ಟುತ್ತಾ ಜಾನಕಿ ಕುಳಿತುಕೊಂಡಿದ್ದಾಳೆ. ಚರರಿಲ್ಲದೆ ಏಕಾಂಗಿಯಾಗಿ ಬಂದಂತಹ ಪ್ರಾಣನಾಥನನ್ನು ಕಂಡು ಅವಳಿಗೆ ಆಶ್ಚರ್ಯ ಉಂಟಾಗುತ್ತದೆ. ಇಂತಹ ಏಕಾಂಗಿಯ ಆಗಮನ, ರಿಕ್ತಾಗಮನ ಖಿನ್ನತೆ ಯಾಕಿರಬಹುದು ಎನ್ನುವ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ತರಂಗಗಳನ್ನು ಉಂಟು ಮಾಡುತ್ತದೆ. ರಾಮನನ್ನು ತಿರ ಕರೆದು, ಪ್ರಭು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಈ ಖಿನ್ನತೆ ಎಂದು ಕೇಳಿದ ಕ್ಷಣ ರವಿವಂಶ ಲಲಾಮ ರಘುರಾಮಚಂದ್ರ ಜಾನಕಿಗೆ ಹೀಗೆ ಹೇಳುತ್ತಾರೆ.

ಏ ಜಾನಕಿ, ನಾನು ಪಟ್ಟಾಭಿಷೇಕದ ಉತ್ಸವದ ಸಂಭ್ರಮಕ್ಕೆ ಸಿದ್ಧನಾಗಿಲ್ಲ. ನನಗೆ ಅರಣ್ಯವಾಸದ ವ್ರತದ ದೀಕ್ಷೆ ಉಂಟಾಗಿದೆ. ನೀನು ಅದಕ್ಕೋಸ್ಕರ ಹೆದರಬೇಕಾಗಿಲ್ಲ. ಯಾಕೆಂದರೆ ನೀನು ಜನಕನಂತಹ ರಾಜರ್ಷಿಯ ಮಗಳು, ಪವಿತ್ರವಾದಂತಹ ವಂಶದಲ್ಲಿ ಹುಟ್ಟಿ ಬಂದಾಕೆ. ಆಕ್ರೋಶಗೊಳ್ಳಬೇಡವಮ್ಮ. ಮನಸ್ಸಿಗೆ ಶಾಂತಿಯನ್ನು ಸಮಾಧಾನವನ್ನು ತಂದುಕೊಂಡು ಧೈರ್ಯವನ್ನು ಕಳೆದುಕೊಳ್ಳದೆ ನನಗೆ ನೀನು ನೆರವಾಗಬೇಕು. ಜಾನಕಿ, ಧರ್ಮವನ್ನು ಸಂರಕ್ಷಣೆ ಮಾಡುವಂತಹ ಸಹಧರ್ಮಿಣಿ ನೀನಾಗಿದ್ದುದರಿಂದ ನಾನು ಹೇಳುವ ಮಾತುಗಳನ್ನು ನೀನು ಕೇಳಬೇಕಾಗಿದೆ. ಹೃದಯ ಧರ್ಮಕ್ಕೆ ಹೃದಯವಾಗಿ, ಸಹಧರ್ಮಿಣಿಯಾಗಿ, ಸಹಚಾರಿಣಿಯಾಗಿ, ನನ್ನ ಅಂತರಂಗಕ್ಕೆ ಅನುಗುಣವಾಗಿ ನೀನು ವರ್ತಿಸಬೇಕಾಗಿದೆ ಎಂದು ಸಮಾಧಾನದ ಮಾತನ್ನಾಡುತ್ತಾನೆ.

ಶ್ರೀರಾಮಚಂದ್ರ ಸೀತೆಯ ಮುಂಗುರುಳನ್ನು ಸವರಿ ಸಂತೈಸಿ ಅರಮನೆಯಲ್ಲಿ ನಡೆದು ಹೋದ ಎಲ್ಲ ವಿಷಯವನ್ನು ಆದ್ಯಂತವಾಗಿ ತಿಳಿಸುತ್ತಾನೆ. ಅದೆಲ್ಲವನ್ನು ಆಲಿಸಿದ ಜಾನಕಿ ತಂಗಾಳಿಗೆ ತಳಿರ ಕುಡಿ ನಡುಗುವಂತೆ ತುಟಿ ನಡುಗಿ ಭೂತನುಜೆಯಾದಂತಹ ಸೀತೆ ಹೀಗೆ ತನ್ನ ಇನಿಯನಿಗೆ ಹೇಳ್ತಾಳೆ. ನಲ್ಲನ ಇನಿಗಂಗಳಲ್ಲಿ ಜೇನ ಸುಧೆ ಹರಿಯುವ ಹಾಗೆ ಇರುವ ಕಂಗಳನ್ನು ತನ್ನ ಕಂಗಳಿಂದಲೇ ಆಲಿಂಗಿಸಿ ಆಕೆ ಒಂದು ಮಾತನ್ನು ಹೇಳ್ತಾಳೆ. ನಲ್ಲ, ನಾನು ಒಲಿದುದು ನಿನ್ನ ನಲ್ಲದೆ ಕೋಸಲ ನೆಲವನಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನೇ ಹೊರತು ಈ ರಾಜ್ಯಕೋಶಗಳನ್ನಲ್ಲವಷ್ಟೇ. ನನ್ನ ಮನೆ ನನ್ನ ಪ್ರಿಯತಮನ ಹೃದಯವೇ ವಿನ ಮಾವನ ಅರಮನೆ ಅಯೋಧ್ಯೆಯಲ್ಲ. ನೀನು ನನ್ನ ಜೊತೆಗಿರುವಾಗ ನಾಡು ಕಾಡು ಒಂದೇ ಅಲ್ಲವೇ? ಕಾಡಿನಲ್ಲಿ ನಾನಿದ್ದರೂ ನಿನ್ನ ಸಾಹಚರ್ಯವಿದ್ದಾಗ ನನ್ನಷ್ಟು ಸುಖಿಗಳು ಬೇರೆ ಯಾರು? ನಾನು ದುಃಖಿಸುವುದು ನಿನಗಾಗಿಯಲ್ಲವೇ? ನಿನ್ನ ನೋವಿಗಾಗಿ ಅಳಲುವುದನ್ನು ಹೊರತು ನನಗೆ ಬೇರಾವ ಸಂಕಟದ ಸೋಂಕಿದೆ ಎನ್ನುವ ಸೀತೆಗೆ

ಶ್ರೀರಾಮ ಸೀತೆಗೆ ಹೇಳ್ತಾನೆ, ಮಂಗಳಾಂಗಿ ನಿಲ್ಲು ನಿಲ್ಲು, ನಿನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸು. ವನವಾಸದ ಕರ್ತವ್ಯವಿರುವುದು ರಾಮನಿಗೆ ಹೊರತು ಉಳಿದವರಿಗಲ್ಲ. ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯ ಜ್ಯೇಷ್ಠಪುತ್ರನಾದ ರಾಮನಿಗೆ ಮಾತ್ರ. ಆಗ ಸೀತೆ ಹೇಳ್ತಾಳೆ, ನಾನು ರಾಮನ ಅರ್ಧಾಂಗಿಯಲ್ಲವೇ, ನನಗೆ ಬೇರೊಂದು ವ್ಯಕ್ತಿತ್ವವಿದೆಯೇ? ವಲ್ಲಭನ ಸುಖ ಸಂತೋಷವಿರಲಿ, ದುಃಖ ದುಗುಡ ದುಮ್ಮಾನಗಳಿರಲಿ, ಅದರ ಅರ್ಧವನ್ನ ಅರ್ಧಾಂಗಿಯಾದ ಸತಿ ಅನುಭವಿಸಬೇಕೇ ಹೊರತು ಅನ್ಯ ಮಾರ್ಗವಿಲ್ಲ. ಆದ್ದರಿಂದ ರಾಮನಿಗೆ ವನವಾಸದ ದೀಕ್ಷೆ ಇರುವ ಹಾಗೆಯೇ ರಾಮನ ಅರ್ಧಾಂಗಿಗೂ ಇದೆ ಎನ್ನುವಂತಹ ತರ್ಕವನ್ನು ಮುಂದಿಡುತ್ತಾರೆ. ಆಗ ಶ್ರೀರಾಮ ಜಾನಕಿಯನ್ನು ಮತ್ತೆ ಸಂತೈಸುತ್ತಾನೆ, ನೀನು ಅತ್ತೆ ಮಾವಂದಿರನ್ನು ಚೆನ್ನಾಗಿ ಸೇವೆ ಮಾಡಿಕೊಂಡು ಅಯೋಧ್ಯೆಯ ಅರಮನೆಯಲ್ಲಿ ಇರುವುದೇ ಧರ್ಮ, ಅದೇ ನಿನಗೆ ಕರ್ತವ್ಯ. ಆದರೆ ಆ ಮಾತನ್ನು ಜಾನಕಿ ಕೇಳುತ್ತಾಳೆ ಇಲ್ಲ, ಅವಳು ಹೇಳ್ತಾಳೆ, ಪತಿ ಸೇವೆಗಿಂ ಮಿಗಿಲ್ ಸೇವೆ ಇಲ್ಲ ಅಂಗನಿಗೆ. ಹೆಂಡತಿಯಾದಂತಹ ನನಗೆ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುವುದಕ್ಕಿಂತಲೂ ಮಿಗಿಲಾಗಿ ಪ್ರಾಣವಲ್ಲಭನ ಸೇವೆಯನ್ನು ಮಾಡುವಂತಹ ಬಹಳ ದೊಡ್ಡ ಕರ್ತವ್ಯವಿದೆ. ತಂದೆಯಾದಂತಹ ರಾಜರ್ಷಿ ಜನಕ, ಗುರುಗಳು ಈ ಸತೀಧರ್ಮವನ್ನು ನನಗೆ ಬೋಧಿಸಿದ್ದಾರೆ, ಆದ್ದರಿಂದ ಇದರಿಂದ ವಿಚಲಿತಳಾಗುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸೀತೆ ಪ್ರತಿವಾದವನ್ನು ಮುಂದಿಡುತ್ತಾಳೆ.

ಶ್ರೀರಾಮಚಂದ್ರ ಸೀತೆಯ ತರ್ಕಕ್ಕೆ ಪ್ರಬಲವಾದಂತಹ ಮಾರುತ್ತರವನ್ನು ನೀಡುತ್ತಾರೆ. ಮೈಥಿಲಿ, ನೀನು ನನ್ನ ಜೊತೆಗೆ ಕಾಡಿಗೆ ಬಂದರೆ ನನ್ನ ಬದುಕು ಕೂಡ ದುರ್ಭರವಾಗುವುದಿಲ್ಲವೇ? ಕಠಿಣವಹುದೆನ್ನ ಜೀವನಂ. ಯಾಕೆ ಕಠಿಣ? ಕಾಡಿನಲ್ಲಿ ನಿನ್ನ ರಕ್ಷಣೆಯ ಹೊಣೆಯನ್ನೂ ನಾನು ವಹಿಸಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಕುಸುಮ ಕೋಮಲೆಯಾದಂತಹ ನಿನಗೆ ವಿಪಿನವಾಸದ ಭಯಂಕರತೆ ಅರ್ಥವಾಗುವುದುಂಟೇನು? ಅರಣ್ಯದ ಘೋರ ಭಯಂಕರ ಸ್ಥಿತಿಯನ್ನು, ಕ್ಲಿಷ್ಟ ಕಷ್ಟಗಳನ್ನು, ನಷ್ಟವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ನಿನಗೆಲ್ಲಿದೆ ಕುಮಾರಿ? ಆದ್ದರಿಂದ ನೀನು ನನ್ನೊಂದಿಗೆ ಕಾಡಿಗೆ ಬರಬೇಡ ಎನ್ನುವ ರಾಮನಿಗೆ ಮತ್ತೆ ಸೀತೆ ಬಹಳ ಒತ್ತಾಯದಿಂದ ಈ ಮಾತನ್ನು ಹೇಳ್ತಾಳೆ. ಕಾಡಿನಲ್ಲಿ ಹೆಂಡತಿಯನ್ನು ಕೂಡಿ ಬದುಕುವುದು ಹೇಗೆ ಎನ್ನುವಂತಹ ಶಂಕೆಯೇ ನಿನಗೆ? ಅಂತಹ ಸಂದೇಹವನ್ನು ಮನಸ್ಸಿಗೆ ತಂದುಕೊಳ್ಳಬೇಡ. ಹೀಗೆ ಶಂಕಿಸುವವರು, ಹೀಗೆ ಹಿಂಜರಿಯುವವರು ಹೇಡಿಗಳೇ ವಿನ ವೀರ ಪುರುಷೋತ್ತಮರಲ್ಲ. ನೀನೋ ಪುರುಷೋತ್ತಮ, ಶಸ್ತ್ರಾಸ್ತ್ರ ಮಂತ್ರ ವಿದ್ಯಾ ಪ್ರವೀಣ. ನಿನ್ನಂತಹ ವೀರಾಧಿವೀರ ಕಾಡಿನಲ್ಲಿ ಹೆಣ್ಣೋರುವಳನ್ನ, ಅದು ಒಲಿದು ಬಂದ ಹೆಂಡತಿಯನ್ನ ರಕ್ಷಿಸುವುದು ಕಷ್ಟವಾಗುತ್ತದೆ ಎಂದರೆ, ಒಂದು ಆನೆಗೆ ಹುಲ್ಲಿನ ಭಾರ ಹೆಚ್ಚಾಗುತ್ತದೆ ಏನು? ನೋಡು, ನಿನ್ನ ಜೊತೆಗೆ ನಾನು ಬಂದೇ ಬರುತ್ತೇನೆ, ನಾನಲ್ಲಿ ಕಾಡಿನ ಭಯಂಕರತೆಯನ್ನು ಎದುರಿಸಿ ಬದುಕ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡುತ್ತೇನೆ, ಕೇಳು ಎಂದು ಹೇಳುತ್ತೆ.

ಪ್ರಾಣಕಾಂತ, ನಿನ್ನ ನೆರಳಲ್ಲಿ ನಾನು ಬದುಕುತ್ತೇನೆ. ನಿನ್ನ ಹೆಜ್ಜೆಗೆ ತೊಡಕಾಗದೇ ಇರುವ ರೀತಿಯಲ್ಲಿ ನಿನ್ನೊಂದಿಗೆ ಸದಾ ಸರ್ವದಾ ನಾನು ಜೀವಿಸುತ್ತೇನೆ. ನಿನ್ನ ಪಾದಪೂಜಾ ವ್ರತದ ಸೇವೆಯೇ, ಕೈಂಕರ್ಯವೇ ನನಗೆ ದೀಕ್ಷೆಯಾಗಿರುತ್ತದೆ. ಇದರ ಬದಲು ದೇವಲೋಕದ ಸುಖವನ್ನೂ ನಾನು ಬಯಸುವುದಿಲ್ಲ. ಪ್ರಿಯಕರ, ಅತ್ತೆ ಮಾವಂದಿರಿರುವ ಈ ಅರಮನೆಯ ಸುಖ ಸೌಭಾಗ್ಯದ ಮಾತು ಒತ್ತಟ್ಟಿಗಿರಲಿ. ನಿನ್ನ ಮನಸ್ಸಿನಲ್ಲಿರುವಂತಹ ಭಯವನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಹೆಣ್ಣನ್ನು ಸಂರಕ್ಷಣೆ ಮಾಡುವುದು ಹೇಗೆ ಎನ್ನುವಂತಹ ಹೆದರಿಕೆಯೇ? ಆ ಭೀತಿ ಬೇಡ. ನಿನ್ನ ಕಣ್ಣಾಗಿ, ನಿನ್ನ ಮಾತಾಗಿ, ನಿನ್ನ ಮನಸ್ಸಿನ ಭಾವನೆಗಳಿಗೆ ಸರಿಯಾಗಿ ವರ್ತಿಸುವ ಶಪಥ ನನ್ನದು. ನಿನ್ನ ಮನಸ್ಸಿನಲ್ಲಿ ಯಾವ ಶಂಕೆಯೂ ಬೇಕಾಗಿಲ್ಲ. ಪತಿವ್ರತ ಧರ್ಮವನ್ನು ಆಚರಿಸಿಕೊಂಡು ನಿಯಮ ನಿಷ್ಠೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ದೃಢ ಮನದಿಂದ ನಿನ್ನ ಸೇವಾನುರಾಗಿಯಾಗಿ ಕಾಡಿನಲ್ಲಿರುತ್ತೇನೆ. ರಾಜೋಪಭೋಗದ ಸರ್ವಸ್ವದ ಕಿಂಚಿತ್ ಲವಲೇಶದ ಆಸಕ್ತಿಯೂ ನನಗಿಲ್ಲ. ಕಾಡಿನಲ್ಲಿ ದೊರಕುವ ಹಣ್ಣು ಹಂಪಲುಗಳನ್ನು, ಕಂದಮೂಲಗಳನ್ನು ತಿಂದೇ ನಾನು ನಿನ್ನ ಜೊತೆಗಿರುತ್ತೇನೆ. ಯಾವ ತೆರದಲ್ಲಿಯೂ ನಿನಗೆ ಅಡಚಣೆ ಉಂಟಾಗದೇ ಇರುವ ಹಾಗೆ ನಿನ್ನೊಡನೆ ನಾನು ಬಾಳುತ್ತೇನೆ. ನಿನ್ನೊಂದಿಗೆ ತಿರುಗಾಡಿ ಸದಾ ಸರ್ವದಾ ನಿನ್ನ ಸ್ವರವನ್ನು ಕೇಳುವ ಸೌಭಾಗ್ಯವೊಂದೇ ನನಗೆ ಸಾಕು. ಆ ಭಾಗ್ಯವನ್ನು ನನಗೆ ನೀನು ನೀಡಲಾರೆಯಾ ಸ್ವಾಮಿ ಎಂದು ಸೀತೆ ಪರಿಪರಿಯಾಗಿ ವಿನಂತಿಸಿಕೊಂಡಾಗ ರಾಮ ಅದನ್ನು ಒಪ್ಪಲೇಬೇಕಾಗುತ್ತದೆ.

ಕವಿ ಬಳಸಿಕೊಳ್ಳುವ ಬಗೆ ನೋಡಿ. ದೂರದಲ್ಲಿ ಬೆಟ್ಟ ನುಣ್ಣಗೆ, ಆದರೆ ಆ ಅರಣ್ಯದ ಒಳಗೆ ಹೋದಾಗ ಕಾಡಿನ ವರ್ಣನೆ ಕೇವಲ ಕವಿಯ ಕಾವ್ಯ ರೂಪದಲ್ಲಿ ನಮಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ, ನಿಜ ಜೀವನಕ್ಕಲ್ಲ ಎನ್ನುವ ರಾಮನ ಮಾತಿನ ವಾಸ್ತವತೆಯನ್ನು ನಾವು ಗ್ರಹಿಸಬೇಕು. ಶ್ರೀರಾಮಚಂದ್ರ ಹೇಳುತ್ತಾನೆ ಸೀತೆಗೆ, ನಿನ್ನನ್ನು ಕಾಪಾಡಲಿಕ್ಕೆ ನನಗೆ ಅಸಾಧ್ಯ ಎನ್ನುವಂತಹ ಕಾರಣದಿಂದ ಅಲ್ಲ, ನಿನ್ನ ಹಿತಕ್ಕಾಗಿ ಈ ಮಾತು ಹೇಳ್ತಾ ಇದ್ದೇನೆ. ಅತ್ಯಂತ ಕಠಿಣವಾದ ಕಾಡಿನ ಒಳಗೆ ಸುಖದ ಲವಲೇಶವೂ ಇರುವುದಿಲ್ಲ. ರಾಜಪುತ್ರಿಯಾದ ಲತಾಂಗಿಯಾದ ನಿನ್ನನ್ನು ಅಂತಹ ಕಠಿಣವಾದ ಗಹನವಾದ ಅರಣ್ಯದ ಒಳಗೆ ನಾನು ಹೇಗೆ ಕರೆದುಕೊಂಡು ಹೋಗಲಿ ಹೇಳಮ್ಮ ಎಂದಾಗ ಪತಿವ್ರತೆಯಾದ ಜಾನಕಿ ಅದಕ್ಕೆ ಉತ್ತರ ಕೊಡ್ತಾಳೆ.

ಪತಿವ್ರತ ಶಿರೋಮಣಿಯಾದ ಸೀತೆ ನಸುನುಗುತ್ತಾ ಶ್ರೀರಾಮನ ಮಾತಿಗೆ ಮಾರ್ನುಡಿಯುತ್ತಾಳೆ. ದಾಶರಥಿ ಸೀತೆಯ ತರ್ಕದ ಎದುರು, ವಾದದ ಎದುರು ನಿರಾಯುಧನಾಗುತ್ತಾನೆ, ಸೋಲೊಪ್ಪಿಕೊಳ್ಳುತ್ತಾನೆ. ಅಂತಹ ಆ ಸೀತೆಯ ವಾದ ಹೇಗಿದೆ ನೋಡಿ. ಕಾಂತ, ನನ್ನ ಹೃತ್ಕಮಲದ ಕರುಣ ರವಿಯೇ, ಕಾಡಿನ ಕುರಿತಾದ ಬಣ್ಣನೆಯನ್ನು ಮಾಡಿದೆಯಲ್ಲ, ಆ ಕಾವ್ಯ ಸಮವಾದ ವರ್ಣನೆಗಳನ್ನು ಕೇಳಿ ನನ್ನ ಮನಸ್ಸು ಕಾಂತಾರ ರಸಕ್ಕೆ ಎಳಸಿದೆ. ನಿನ್ನ ಮಾತಿನ ಮೋಡಿಗೆ ಮರುಳಾದಂತಹ ನಾನು ಕಾಡಿನ ಸುಖವನ್ನು ಅನುಭವಿಸಬೇಕು ಎಂದು ಆಕಾಂಕ್ಷಿತಳಾಗಿದ್ದೇನೆ. ಮನದನ್ನ, ಯಾವಾಗ ನನ್ನ ಉಸಿರು ನಿನ್ನ ಉಸಿರು ಒಂದಾಯಿತೋ, ಯಾವಾಗ ನಾವಿರುವರು ದೇಹವೆರಡಾದರೂ ಆತ್ಮವೊಂದು ಎನ್ನುವ ಹಾಗೆ ಒಂದಾದೆವೋ, ಅಂದಿನಿಂದ ಮೊದಲ್ಗೊಂಡು ಅದ್ವಿತೀಯರಾಗಿ ಏಕೀಭಾವದಿಂದ ಬದುಕುತ್ತಿದ್ದೇವೆ. ಇಂತಹ ಅನ್ಯೋನ್ಯತೆಯ ಬಾಳನ್ನ ಯಾಕೆ ಬೆಸುಗೆಗೆಡಿಸುತ್ತಿರುವೆ? ನಮ್ಮ ಪ್ರೀತಿಯ ಈ ಸಮರಸದ ಬಾಳು ಹೋಳಾಗದೆ ಒಂದಾಗಿಯೇ ಇರಬೇಕು ತಾನೆ? ತಂದೆಯನ್ನು ತಾಯನ್ನು ಅಗಲಿ ಮಿಥಿಲೆಯಿಂದ ಬಂದು ನಿನ್ನ ಕೈ ಹಿಡಿದು ನಿನ್ನನ್ನೇ ನಂಬಿರುವಂತಹ ಈ ದೀನಾರ್ತೆಯನ್ನ ಕರುಣಿಯಾದ ನೀನು ತೊರೆಯುವುದು ಸಹಜವೇ ದೇವಾ?

0: ಹಾಗೆ ಮಾಡಬೇಡ, ನಾನೂ ನಿನ್ನ ಜೊತೆಗೆ ಕಾಡಿಗೆ ಬರುತ್ತೇನೆ. ದಯವಿಟ್ಟು ಒಲ್ಲೆ ನೆನ್ನದೆ ನಲ್ಲೆ ಎಂದು ನನ್ನನ್ನು ಕಾಡಿಗೆ ಕರೆದೊಯ್ಯಬೇಕು ಅಂತ ಸಂಪ್ರಾರ್ಥಿಸುತ್ತಾಳೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: The incessant rain caused severe waterlogging in several low-lying areas, particularly Andheri and Vikhroli, disturbing normal life. Strong winds accompanying the downpour uprooted trees in Churchgate, Dadar and Powai, affecting traffic and civic operations. Meanwhile, Navi Mumbai has been receiving continuous rainfall since morning, leading several trees have been uprooted in Vashi and Nerul area. In Ratnagiri district, heavy rainfall has caused the Jagbudi river in Khed to cross the danger mark, prompting authorities to close monitor the situation. Shalaja Tiwale, Akashwani News, Mumbai.
1: In the ICC Women's T20 World Cup, England will take on Australia in the final at Lord's Cricket Ground in London today. Australia secured their place in the final with a victory over the West Indies in the semi-finals, while England defeated South Africa on Thursday to register their sixth consecutive win and book a place in the championship decider. And in the FIFA World Cup, France booked their place in the quarterfinals with a hard-fought 1-0 victory over Paraguay in the round of 16 at Philadelphia. Captain Kylian Mbappe scored the only goal of the match from the penalty spot in the 70th minute after video assistant referee VAR awarded France a spot kick. France will now face Morocco in the quarterfinals. And now before we end the bulletin, the headlines once again. Government withdraws emergency curbs on natural gas supplies following resumption of LNG shipments through Strait of Hormuz. Union Minister of Rural Development Shivraj Singh Chauhan releases 25,000 crore rupees assistance to states under Vikasit Bharat Guarantee for Rozgar and Ajivika Mission Grameen Act. Centre orders Meta to remove child abuse ads from Instagram, seeks reply in 7 days. Renowned Pandwani singer of Chhattisgarh, Tijan Bhai, passes away. President, Vice President and Prime Minister express grief over her demise. IMD issues red alert for very heavy rainfall over Gujarat, Konkan, Goa, Central Maharashtra and Odisha today. And in ICC Women's T20 World Cup Finals, England to face Australia in London this evening. And with that, we end the midday news.
2: वेणुधुनी के एल ई कंसू पे आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनी 90.4 FM के एल ई कंसू।
3: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
5: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केल अकॅडमी ऑफ हायर एज्युकेशन अँड रिसर्च अंतर्गत केल होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿ. ಓಪಿಡಿ ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: या पावसाळ्यात तुमची मुले वारंवार खोकला, सर्दी किंवा तापाने त्रस्त होत आहेत का? काळजी करू नका. केले आयुर्वेद रुग्णालय शहापूर बेळगाव यांच्या वतीने मुलांसाठी विशेष रोगप्रतिकारक शक्ती वाढवणारा मान्सून कवच कार्यक्रम आयोजित करण्यात आलाय. 1 ते 18 वर्ष वयोगटातील मुलांसाठी तयार करण्यात आलेला हा कार्यक्रम मुलांची रोगप्रतिकारक शक्ती नैसर्गिकरित्या वाढवण्यास मदत करतो. प्रत्येक मुलाची वैयक्तिक आरोग्य तपासणी, मुलाच्या प्रकृतीनुसार आयुर्वेदिक उपचार, पावसाळ्यात पचन संस्था आणि श्वसन संस्थेच्या आरोग्याची विशेष काळजी घेतली जाईल. कार्यक्रमाचा कालावधी 1 जुलै ते 31 जुलै 2026 पर्यंत असेल. अधिक माहितीसाठी संपर्क करा केले आयुर्वेदा हॉस्पिटल शहापूर बेळगाव, ओपीडी क्रमांक 10 आणि 11, मोबाईल नंबर 7978644281. चला उत्तम आरोग्य आणि आयुर्वेदाच्या सहवासात हा पावसाळा निरोगी बनवूया.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.
3: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: KLE टेक्नॉलॉजिकल युनिवर्सिटी बेळगाव 2026-27 प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025-26 मध्ये 500+ अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150+ अधिक अनुभवी प्राध्यापक, तसेच 50+ PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि Wi-Fi सुविधेसह हॉस्टेल व्यवस्था, उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60+ अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, Umbalgavi, 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಇವತ್ತಿನ ನಮ್ಮ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜು ಆನಂದ್ ಸ್ವಾಮಿ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದ ಮೈಸೂರು ಆನಂದ್ ಸ್ವಾಮಿಯವರ ಮಗ ಈ ರಾಜು ಆನಂದ್ ಸ್ವಾಮಿಯವರು ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರವನ್ನ ಸುಮಾರು 15 ವರ್ಷಗಳಿಗೂ ಅಧಿಕ ಕಾಲ ಆಳಿದಂತಹ ಕೀರ್ತಿ ರಾಜು ಆನಂದ್ ಸ್ವಾಮಿಯವರಿಗೆ ಸಲ್ಲುತ್ತೆ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ರಾಜು ಆನಂದ್ ಸ್ವಾಮಿಯವರ ಧ್ವನಿಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ರಚಿಸಿರುವಂತಹ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆಯೇ

0: ನೀಡಿದ ಕಣ್ಣು.
1: ಜಿ ಪಿ ರಾಜರತ್ನಂ ಅವರ ರತ್ನನ್ ಪದಗಳನ್ನ ಅತ್ಯಂತ ಸುಮಧುರವಾಗಿ ಹಾಡಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರು ಮಾಡಿದ್ದರು ಈ ರಾಜು ಆನಂದಸ್ವಾಮಿಯವರು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಜಿ ಪಿ ರಾಜರತ್ನಂ ಅವರು ರಚಿಸಿರುವಂತಹ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ.

ಎಂಡ ಕೊಡ್ತಿ ನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ ವಸಿಯೋಳು ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ ವಸಿಯೋಳು ಕುಡಿದ್ಬಿಟ್ಟು ಆಡ್ರೆ ತೊದಲ್ತ ದಣ್ಣ.

ಕೊಟ್ರೆ ಸರ್ಸೋ ತಮ್ಮ ಏನಾಗ್ತೈತೆ, ಮಾತ್ಸಲಿ ಸಾಕೊಟ್ರೆ ನಂಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿದ್ ಕೊಟ್ರೆ ನನಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿ.

ಅಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವ ಸಿ ಏಳು ಕುಡಿದು ಬಿಟ್ಟು ಆಡ್ರೆ ತೊದಲ್ತ ದಣ್ಣ.

ಸಿ ಅಶ್ವಥ್ ಹಾಗೂ ರಾಜು ಆನಂದ್ ಸ್ವಾಮಿಯವರದ್ದು ಅಪೂರ್ವ ಜೋಡಿ. ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವಂತಹ ಅನೇಕ ಗೀತೆಗಳನ್ನ ರಾಜು ಆನಂದ್ ಸ್ವಾಮಿಯವರು ಹಾಡಿದ್ದಾರೆ. ಅವುಗಳಲ್ಲಿ ಒಂದು ನಿಮಗಾಗಿ, ಬಡವನಾದರೆ ಏನು ಶಿವೆ, ಕೈ ತುತ್ತು ಉಣಿಸುವೆ.

ರಾಜು ಆನಂದ್ ಸ್ವಾಮಿಯವರು ಟಿಪಿ ಕೈಲಾಸಂ ರಚಿಸಿರುವಂತಹ ಹಾಸ್ಯ ಮಿಶ್ರಿತ ಲಘುದಾಟಿಯ ಹಾಡುಗಳಿಂದ ಹಿಡಿದು ಮಂಕುತಿಮ್ಮನ ಕಗ್ಗದಂತಹ ತುಂಬು ಗಾಂಭೀರ್ಯವನ್ನು ಬಯಸುವ ಹಾಡುಗಳವರೆಗೆ ಎಲ್ಲಾ ತರಹದ ಗೀತೆಗಳಿಗೆ ಜೀವ ತುಂಬಿದ್ದಾರೆ. ಈಗ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವಂತಹ ರಾಜು ಆನಂದ್ ಸ್ವಾಮಿಯವರು ಹಾಡಿರುವಂತಹ ಗೀತೆ ಕುರಿಗಳು ಸಾರ್ ಕುರಿಗಳು.

0: ಪನೀರ್.
1: ರಾಜು ಅನಂತಸ್ವಾಮಿಯವರು ಸಂಗೀತ ಕ್ಷೇತ್ರವನ್ನ ಅಗಲಿ 13 ವರ್ಷಗಳು ಕಳೆದರೂ ಸಹ ಅವರ ಧ್ವನಿ ಜೀವಂತ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವರ ಹೆಸರು ಎಂದಿಗೂ ಚಿರಸ್ಥಾಯಿ. ಅವರ ರಾಗ ಸಂಯೋಜನೆ ಎಂದಿಗೂ ಶಾಶ್ವತ. ಬದುಕು ಚಟಕ ಬಂಡಿ ವಿದ್ಯಾಧರ ಸಾಹೇಬ.
2: ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ. ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ. ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು,

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರೂ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

ಸಂಗೀತ ಪ್ರೇಮಿಗಳ ಕಡೆಯಿಂದ ರಾಜು ಅನಂತ ಸ್ವಾಮಿಯವರಿಗೊಂದು ನಮನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಫಾರ್ಮಾ ಔಷಧಿ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಇಂದಿನ ವಿಷಯ ಕ್ಷಯ ರೋಗದ ಕುರಿತು. ವಿಷಯ ತಜ್ಞರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯ, ಬೆಳಗಾವಿ.
2: ಕ್ಷಯ ರೋಗ ಎಂದರೆ ಟ್ಯೂಬರ್ಕ್ಯುಲಾಸಿಸ್, ಸಾಮಾನ್ಯವಾಗಿ ನಾವು ಅದನ್ನು ಟಿಬಿ ಎಂದು ಕರೆಯುತ್ತೇವೆ.
1: ಇವತ್ತಿನ ದಿನ ಕ್ಷಯ ರೋಗದ ಸರಿಯಾದ ಚಿಕಿತ್ಸೆಗೆ ಔಷಧಿಗಳ ಅನುಸರಣೆ, ಅಂದರೆ

0: ಕ್ಷಯರೋಗಿಗಳಲ್ಲಿ ಔಷಧಿ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ನೇರವಾಗಿ ಗಮನಿಸಿದ ಚಿಕಿತ್ಸೆ ಅಂದರೆ ಡೈರೆಕ್ಟ್ಲಿ ಅಬ್ಸರ್ವ್ಡ್ ಥೆರಪಿ ಅಂತಹ ತಂತ್ರಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಒಬ್ಬ ಆರೋಗ್ಯ ಕಾರ್ಯಕರ್ತರು ರೋಗಿಯ ಪ್ರತಿ ಡೋಸ್ ಔಷಧಿ ತೆಗೆದುಕೊಳ್ಳುವುದನ್ನು ವೀಕ್ಷಿಸುತ್ತಾರೆ. ಕ್ಷಯರೋಗಿಗಳಲ್ಲಿ ಔಷಧಿ ಅನುಸರಣೆ ಹೇಗಿರಬೇಕು? ಹಲವಾರು ನಿರ್ಣಾಯಕ ಕಾರಣಗಳಿಂದಾಗಿ ಕ್ಷಯರೋಗಿಗಳಲ್ಲಿ ಔಷಧದ ಅನುಸರಣೆಯು ಅತ್ಯಂತ ಮಹತ್ವದ್ದಾಗಿದೆ. ಅದು ಕ್ಷಯರೋಗ ಪರಿಣಾಮಕಾರಿ ಚಿಕಿತ್ಸೆಗಾಗಿರಬಹುದು, ಕ್ಷಯರೋಗ ಮರುಕಳಿಸುವಿಕೆಯನ್ನು ತಡೆಗಟ್ಟುವುದಕ್ಕಾಗಿರಬಹುದು, ಕ್ಷಯರೋಗ ಔಷಧಿ ಪ್ರತಿರೋಧವನ್ನು ತಡೆಗಟ್ಟಿರುವುದಕ್ಕಾಗಿರಬಹುದು, ಕ್ಷಯರೋಗ ಪ್ರಸರಣವನ್ನು ತಡೆಗಟ್ಟುವುದಕ್ಕಾಗಿರಬಹುದು ಹಾಗೂ ಸಾರ್ವಜನಿಕ ಆರೋಗ್ಯದ ಕಾಳಜಿಗಾಗಿರಬಹುದು. ಕ್ಷಯರೋಗ ಚಿಕಿತ್ಸೆಯಲ್ಲಿ ಔಷಧ ಅನುಸರಣೆಯು ಬಹಳ ಮಹತ್ವದ್ದಾಗಿದೆ. ಕ್ಷಯರೋಗದಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಸೋಂಕಿನ ಚಿಕಿತ್ಸೆಯು ಸಾಮಾನ್ಯವಾಗಿ 6-9 ತಿಂಗಳ ದೀರ್ಘಾವಧಿಯವರೆಗೆ ತೆಗೆದುಕೊಳ್ಳುತ್ತದೆ. ಅಪೂರ್ಣ ಅಥವಾ ಅನಿಯಮಿತ ಚಿಕಿತ್ಸೆಯು ಔಷಧ ನಿರೋಧಕ ಕ್ಷಯರೋಗ ತಳಿಗಳನ್ನು ಉಂಟು ಮಾಡಲು ಕಾರಣವಾಗಬಹುದು. ಇದು ರೋಗದ ಚಿಕಿತ್ಸೆ ನೀಡಲು ಹೆಚ್ಚು ಸವಾಲಿನದ್ದಾಗಿಸುತ್ತದೆ. ಸರಿಯಾದ ಔಷಧಿ ಅನುಸರಣೆ ಕ್ಷಯರೋಗ ಮರುಕಳಿಸುವಿಕೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯ ಲಕ್ಷಣಗಳು ಸುಧಾರಿಸಿದರೂ ಸಹ ಕೆಲವು ಬ್ಯಾಕ್ಟೀರಿಯಾಗಳು ಇನ್ನೂ ಅಸ್ತಿತ್ವದಲ್ಲಿರಬಹುದು ಮತ್ತು ಅಕಾಲಿಕ ಚಿಕಿತ್ಸೆಯನ್ನು ನಿಲ್ಲಿಸುವುದರಿಂದ ರೋಗದ ಮರುಕಳಿಕೆ ಉಂಟು ಮಾಡಬಹುದು. ಕ್ಷಯರೋಗಿಗಳಿಗೆ ಸೂಚಿಸಿದ ಚಿಕಿತ್ಸೆಯನ್ನು ಅನುಸರಿಸದಿದ್ದಲ್ಲಿ ಮಲ್ಟಿ ಡ್ರಗ್ ರೆಜಿಸ್ಟೆಂಟ್ ಕ್ಷಯರೋಗ ಅಂದರೆ MDR ಕ್ಷಯರೋಗ ಮತ್ತು ವ್ಯಾಪಕವಾಗಿ ಔಷಧ ನಿರೋಧಕ ಕ್ಷಯರೋಗ XDR ಕ್ಷಯರೋಗ ಗಂಭೀರವಾದ ಜಾಗತಿಕ ಆರೋಗ್ಯ ಸಮಸ್ಯೆಗಳು ನಿರ್ಮಾಣವಾಗಬಹುದು. ಚಿಕಿತ್ಸೆ ನೀಡಲು ಇದು ಕಷ್ಟಕರ ಮತ್ತು ದುಬಾರಿಯಾಗಿದೆ. ಔಷಧಿ ನಿರೋಧಕ ಕ್ಷಯರೋಗ ಹೊರಹೊಮ್ಮಿಕೆಯನ್ನು ತಡೆಗಟ್ಟುವಲ್ಲಿ ಸರಿಯಾದ ಔಷಧ ಪದ್ಧತಿಯು ಪ್ರಮುಖ ಅಂಶವಾಗಿದೆ. ಕ್ಷಯರೋಗವು ಸಾಂಕ್ರಾಮಿಕವಾಗಿದ್ದು ಮತ್ತು ಸಕ್ರಿಯ ಕ್ಷಯರೋಗ ಹೊಂದಿರುವ ವ್ಯಕ್ತಿಗಳು ಗಾಳಿಯ ಮೂಲಕ ಇತರರಿಗೆ ರೋಗವನ್ನು ಹರಡಿಸಬಹುದು. ಸರಿಯಾದ ಚಿಕಿತ್ಸೆಯ ಅನುಸರಣೆ ಕ್ಷಯರೋಗಿಗಳ ಸೋಂಕನ್ನು ಕಡಿಮೆ ಮಾಡುತ್ತದೆ ಮತ್ತು ಸಮುದಾಯಗಳಲ್ಲಿ ಹರಡುವ ಸರಪಳಿಯನ್ನು ಮುರಿಯಲು ಸಹ ಸಹಾಯ ಮಾಡುತ್ತದೆ. ಕ್ಷಯರೋಗಿಗಳಲ್ಲಿ ಔಷಧಿಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಕೇವಲ ವೈಯಕ್ತಿಕ ಆರೋಗ್ಯದ ವಿಷಯವಲ್ಲ, ಆದರೆ ಗಮನಾರ್ಹವಾಗಿ ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿದೆ. ಸರಿಯಾದ ಔಷಧಿ ಅನುಸರಣೆ ಆಗದಿದ್ದರೆ ಸಮುದಾಯಗಳಲ್ಲಿ ಕ್ಷಯರೋಗ ಹರಡುವಿಕೆಗೆ ಕಾರಣವಾಗಬಹುದು. ಸರಿಯಾದ ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ ದೀರ್ಘಾವಧಿಯ ಚಿಕಿತ್ಸೆಗೆ ಕಾರಣವಾಗಬಹುದು ಮತ್ತು ರೋಗಿಗಳು ಹಾಗೂ ಆರೋಗ್ಯ ವ್ಯವಸ್ಥೆಗಳಿಗೆ ಆರೋಗ್ಯ ವೆಚ್ಚಗಳನ್ನು ಹೆಚ್ಚಿಸುತ್ತದೆ. ಔಷಧಿ ನಿರೋಧಕ ಕ್ಷಯರೋಗ ಚಿಕಿತ್ಸೆ ಇನ್ನೂ ಹೆಚ್ಚು ದುಬಾರಿಯಾಗಿ ಗಣನೀಯವಾಗಿ ಆರ್ಥಿಕ ಹೊರೆಯಾಗುತ್ತದೆ. ಅದಕ್ಕಾಗಿ ಕ್ಷಯರೋಗದ ಸರಿಯಾದ ಚಿಕಿತ್ಸೆಗೆ ಅಂದರೆ ಮೆಡಿಕೇಷನ್ ಅಧೆರೆನ್ಸ್, ಸರಿಯಾದ ಔಷಧಿಗಳ ಅನುಸರಣೆ ಬಹಳ ಮಹತ್ವದ್ದಾಗಿದೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು KLE ಫಾರ್ಮಾ ಔಷಧಿ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣುವಂತಹ ಖಿನ್ನತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ,

0: ಪತ್ರೆ ಎಳ್ಳೂರು ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಡಿಪ್ರೆಷನ್, ಈ ಖಿನ್ನತೆ ಅನ್ನುವಂತಹ ಒಂದು ಪದ ಸಾಮಾನ್ಯವಾಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಸಹ ಈ ಒಂದು ನಾವು ಖಿನ್ನತೆಯನ್ನ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಮಕ್ಕಳಲ್ಲಿ ಖಿನ್ನತೆ ಅಂದ್ರೆ ಏನು ಅಂತ ಹೇಳ್ತೀರಾ?
1: ಈಗ ಮಕ್ಕಳಲ್ಲಿ ಖಿನ್ನತೆ ಅಂತ ಹೇಳಿದ್ರು ಕೂಡ ಇದು ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ. ಇದು ಅವರಲ್ಲಿ ಹೆಚ್ಚಾಗಿ ದುಃಖವನ್ನು ಉಂಟು ಮಾಡಬಹುದು, ಅಥವಾ ನಾರ್ಮಲ್ಗಿಂತ ಹೆಚ್ಚು ಒಂಥರ ಕಿರಿಕಿರಿ ಉಂಟು ಮಾಡಬಹುದು, ಇಲ್ಲಾಂದ್ರೆ ಕೆಲವೊಮ್ಮೆ ಹತಾಶ ಭಾವನೆಗೆ ಒಂದು ತುತ್ತಾಗ್ಲಿಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತೀವಿ. ಈಗ ಸಹಜವಾಗಿ ಜನರಲ್ಲಿ ಆಗೋ ಕನ್ಫ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆಗಾಗ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲಾನು ನಾವು ಖಿನ್ನತೆ ಅಂತ ಹೇಳ್ಬೋದಾ ಅಂತ ಹೇಳ್ಕೊಂಡು, ಆಕ್ಚುಲಿ ಹಾಗೆ ಇರೋದಿಲ್ಲ. ಈಗ ನಾವೇನ್ ಗಮನಿಸ್ತೀವಿ, ಈ ಖಿನ್ನತೆ ಅಂತ ಹೇಳಿದ್ರೆ ಮಗುವಲ್ಲಿ ಇರುವಂತ ದುಃಖ ಇರ್ಬೋದು ಅಥವಾ ವಿಪರೀತ ಕಿರಿಕಿರಿ ಅನ್ನೋದೇನಿರ್ಬೋದು, ಅದು ಕಂಟಿನ್ಯೂಸ್ ಆಗಿ ಒಂದು 2 ವಾರದ ತನಕ ಇರುತ್ತೆ. 2 ವಾರದ ತನಕ ಮಗುವಿನ ಮನಸ್ಥಿತಿ ಅನ್ನೋದು ಕಾನ್ಸ್ಟೆಂಟ್ ಇದೇ ತರ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸಗಳು ಗಮನಿಸೋದಿಲ್ಲ. ಅಂದ್ರೆ ಮಗುಗೆ ನೀವು ಖುಷಿಯಾಗುವಂತ ಸಂದರ್ಭ ಸೃಷ್ಟಿ ಮಾಡಿದ್ರೂ ಕೂಡ ಮಗುಗೆ ಆ ಖುಷಿ ಅನ್ನೋದು ಅನುಭವಿಸಕ್ಕೆ ಕಷ್ಟ ಅನ್ನಿಸಬಹುದು. ಸೊ ಕೆಲವೊಮ್ಮೆ ಈ ಸಿಟ್ಟು ಕಿರಿಕಿರಿ ಬೇಜಾರಿನ ಜೊತೆಗೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗುಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಅಥವಾ ಮಗುಗೆ ಹಸಿವಾಗ್ತಾ ಇಲ್ಲ, ಅಥವಾ ಮಗು ಇದಕ್ಕಿಂತ ಮುಂಚೆ ಯಾವ ತರ ಯಾವ ಆಕ್ಟಿವಿಟಿನ ಖುಷಿಯಾಗಿ ಅಂದ್ರೆ ಎಂಜಾಯ್ ಮಾಡ್ತಾ ಇತ್ತು. ಈಗ ಒಂದು ಆಟ ಆಡೋದಿರಬಹುದು, ಟಿವಿ ನೋಡೋದಿರ್ಬಹುದು, ಇದೆಲ್ಲದರಲ್ಲೂ ನಾವು ವ್ಯತ್ಯಾಸ ಅನ್ನೋದನ್ನ ಗಮನಿಸ್ತೀವಿ. ಹಾಗೆ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗು ಎಲ್ಲೋ ಒಂಥರ ಜೀವನದ ಬಗ್ಗೆ ಬೇಸರ ಅನ್ನೋಂತ ಒಂದು ಭಾವನೆಗಳನ್ನು ಹೊರಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ, ಈ ತರ ಏನೋ ಒಂದು ಜೀವನದ ಬಗ್ಗೆ ಜಿಗುಪ್ಸೆ ಅನ್ನೋದನ್ನ ಹೊರಗಡೆ ಹಾಕ್ತಾ ಇದ್ದಾಗ, ಹಾಗೂ ಅದು ಮಗು ಆತ್ಮಹತ್ಯೆಯ ಕಡೆಗೆ ಎಲ್ಲೋ ಒಂಥರ ಪ್ಲಾನಿಂಗ್ ಮಾಡ್ತಾ ಇದೆ ಅನ್ನೋ ತರ ಮಾತಾಡಿದಾಗ, ನಾವೇನ್ ಹೇಳ್ತೀವಿ, ಇಲ್ಲ ಇದನ್ನ ಕ್ಲಿನಿಕಲ್ ಡಿಪ್ರೆಷನ್, ಇದು ಖಿನ್ನತೆ ಕಾಯಿಲೆ ಅಂತ ಖಡಾಖಂಡಿತವಾಗಿ ಹೇಳ್ತೀವಿ.
0: ಮೇಡಮ್, ಈಗ ಈ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಯಲ್ಲಿ ಏನಾದರೂ ವಿಧಗಳೇನಾದರೂ ಇದೆಯಾ?
1: ಈಗ ನಾವು ಸಹಜವಾಗಿ ಒಂದು ಖಿನ್ನತೆ ಕಾಯಿಲೆ ಅಂತ ಹೇಳಿದಾಗ, ಡಿಪ್ರೆಸಿವ್ ಡಿಸಾರ್ಡರ್ ಅನ್ನೋ ಟೈಟಲ್ ಅಡಿಯಲ್ಲಿ ನಾವು ಒಂದು 4-5 ಬಗ್ಗೆ ಕಾಯಿಲೆಗಳನ್ನ ಗಮನಿಸ್ತೀವಿ. ಈಗ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್, ಅಂದ್ರೆ ಇದನ್ನ ಪ್ರಮುಖ ಖಿನ್ನತೆ ಅಸ್ವಸ್ಥತೆ ಅಂತ ಹೇಳ್ತೀವಿ, ಅಥವಾ ಇದನ್ನ ಕ್ಲಿನಿಕಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹೆಚ್ಚಾಗಿ ಗಮನಿಸೋದು ಇವಾಗ ಡಿಸ್ಕಸ್ ಮಾಡಿರುವಂತ ಲಕ್ಷಣಗಳು. ಮಗುವಿನಲ್ಲಿ ಹೆಚ್ಚು ಬೇಜಾರಿರುತ್ತೆ, ಅಥವಾ ಕಿರಿಕಿರಿ ಇರುತ್ತೆ, ದುಃಖ ಇರುತ್ತೆ, ಮಗುವಿಗೆ ದೈನಂದಿನ ಕೆಲಸದ ಮೇಲೆ ಆಸಕ್ತಿ ಅನ್ನೋದು ಹೋಗಿರುತ್ತೆ, ವಿಪರೀತ ಸುಸ್ತಿರ್ಬೋದು, ಮಗು ಊಟ ಮಾಡ್ತಾ ಇದ್ರೂ ಕೂಡ ಕೆಲವೊಮ್ಮೆ ಸುಸ್ತು ಸುಸ್ತು ಅಂತ ಹೇಳ್ಬಹುದು, ಕೆಲವೊಮ್ಮೆ ಊಟ ಸೇರದೇ ಇರ್ಬೋದು, ಅಥವಾ ನಿದ್ರೆ ಸರಿಯಾಗಿ ಬರದೇ ಇರ್ಬೋದು, ಅಥವಾ ಕೆಲವೊಮ್ಮೆ ಇದರದ್ದು ರಿವರ್ಸಲ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಜಾಸ್ತಿ ತಿನ್ನೋದು ಮತ್ತು ಜಾಸ್ತಿ ಹೊತ್ತು ನಿದ್ರೆ ಮಾಡೋದು, ಈ ತರಾನು ಗಮನಿಸ್ಬೋದು. ಇಲ್ಲ ಕೆಲವೊಮ್ಮೆ ಎಲ್ಲರಿಂದಾನು ದೂರ ಆಗಿ ಐಸೋಲೇಟ್ ಆಗಿ ಒಬ್ಬಂಟಿಯಾಗಿರೋದಕ್ಕೆ ಒಂದು ಪ್ರಯತ್ನ ಮಾಡೋದು, ಇದು ಹೆಚ್ಚಾಗಿ ನಾವು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅನ್ನೋ ಕಾಯಿಲೆಯಲ್ಲಿ ಗಮನಿಸುವಂತ ಲಕ್ಷಣಗಳು. ಇದನ್ನ ಬಿಟ್ಟರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಇನ್ನೊಂದು ಎಂಟಿಟಿ ಗುರುತಿಸ್ತೀವಿ, ಇದನ್ನ ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಈಗ ಒಂದು ಹೆಣ್ಣು ಮಗುವಿಗೆ ಮೊದಲ ಮುಟ್ಟು ಅನ್ನೋದು ಆದ ಮೇಲೆ ಈ ತರ ವ್ಯತ್ಯಾಸಗಳನ್ನ ಗಮನಿಸಬಹುದು ಅಂತ ಹೇಳಿದ್ರೆ, ತಂದೆ ತಾಯಿಯರು ಏನ್ ಹೇಳ್ತಾರೆ, ಪ್ರತಿ ತಿಂಗಳು ಮುಟ್ಟಾಗುವ ಅಟ್ಲೀಸ್ಟ್ 1 ವಾರ ಅಥವಾ 10 ದಿನ ಮೊದಲು ಮಗಳಿಗೆ ಒಂದು ವಿಪರೀತ ಖಿನ್ನತೆ ಅಥವಾ ಆತಂಕದ ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬಹುದು. ಅಥವಾ ಕೆಲವೊಮ್ಮೆ ನಾರ್ಮಲಿ ಮಗು ಯಾವ ತರ ವರ್ತನೆ ಮಾಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಸಣ್ಣ ವಿಚಾರಕ್ಕೂ ಬೇಗನೆ ಕೋಪಗೊಳ್ಳೋದಿರ್ಬೋದು, ಅಥವಾ ಬೇಗನೆ ಅಳು ಬರೋದಿರ್ಬೋದು, ಅದೇನು ದೊಡ್ಡ ವಿಚಾರನೇ ಇರೋದಿಲ್ಲ, ಆದರೂ ಕೂಡ ಮಗುಗೆ ಆ ದುಃಖ ಅನ್ನೋದು ತಡಿಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಅಂತ ಹೇಳಿದ್ರೆ ಗಮನ ಹರಿಸ್ಲಿಕ್ಕೆ ಕಷ್ಟಪಡೋದು, ಹಿಂಗೆ ಗಮನಿಸಬಹುದು. ಇದನ್ನ ಬಿಟ್ಟು ಈಗ ನಾರ್ಮಲ್ ಆಗಿ ನಾವೇನ್ ಹೇಳ್ತೀವಿ, ಮುಟ್ಟಿನ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಮಗುಗಾದ್ರೂ ಈ ಏನು ಸೆಳೆತ ಇರ್ಬೋದು, ದೇಹದ ನೋವು ಇರ್ಬೋದು, ಎದೆ ನೋವು ಅಥವಾ ದಣಿವಿನ ಭಾವನೆ ಏನಿರ್ಬೋದು, ಅದು ಇಂಥ ಹೆಣ್ಣು ಮಕ್ಕಳಲ್ಲಿ ಯಾರಲ್ಲಿ ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅನ್ನೋ ಅಂತ ಕಾಯಿಲೆ ಇರುತ್ತೆ ಅಂತ ಹೇಳ್ತೀವಿ, ಅವರಲ್ಲಿ ನಾರ್ಮಲ್ಗಿಂತ ಹೆಚ್ಚಿರುತ್ತೆ. ಅಂದ್ರೆ ಎಷ್ಟು ಹೆಚ್ಚಿರುತ್ತೆ ಅಂತ ಹೇಳಿದ್ರೆ, ಅವರಿಗೆ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುವಷ್ಟು ಹೆಚ್ಚಿರುತ್ತೆ ಅಂತ ಹೇಳ್ತೀವಿ. ಇದನ್ನ ಹೊರತಾಗಿ ಈಗ ಮೂರನೇ ಎಂಟಿಟಿ ಏನಪ್ಪಾ ಅಂತ ಹೇಳಿದ್ರೆ, ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್. ಅಂದ್ರೆ ಈಗ ಋತುಗಳು ಹೇಗೆ ಚೇಂಜ್ ಆಗ್ತಾ ಇರ್ತವೆ, ಆವಾಗ ಒಂಥರ ಆ ಮಗುವಿಗೆ ಒಂಥರ ಡಿಪ್ರೆಸಿವ್ ಫೀಲಿಂಗ್ ಅನ್ನೋದು ಕಾಡುವಂಥದ್ದು. ಈಗ ಹೆಚ್ಚಾಗಿ ಈ ಚಳಿಗಾಲ ಇರ್ಬೋದು ಅಥವಾ ಕತ್ತಲೆ ಸಮಯ ಜಾಸ್ತಿ ಇದ್ದಂಥ ಸಂದರ್ಭ ಇರ್ಬೋದು, ಈ ಸಂದರ್ಭದಲ್ಲಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಮಗುವಲ್ಲಿ ಖಿನ್ನತೆ ಲಕ್ಷಣಗಳು ಹೆಚ್ಚಾಗಿ ಗಮನಕ್ಕೆ ಬರುವಂಥದ್ದು. ಅದು ಕೆಲವೊಮ್ಮೆ ಆ ಚಳಿಗಾಲ ಅನ್ನೋದು ಮುಗಿತಿದ್ದ ಹಾಗೆ ಮಗು ತನ್ನಷ್ಟಕ್ಕೆ ನಾರ್ಮಲ್ ಕ್ರಿಯೆಗೂ ವಾಪಸ್ ಮರಳಬಹುದು. ಇದನ್ನ ಬಿಟ್ಟು 4ನೇ ಎಂಟಿಟಿ ಡಿಸ್ರಪ್ಟಿವ್ ಮೂಡ್ ಡಿಸ್ರೆಗ್ಯುಲೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿರುವಂತ ಮಕ್ಕಳಿಗೆ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, 6 ವರ್ಷ ಮೇಲ್ಪಟ್ಟಿರ್ತಾರೆ ಈ ಮಕ್ಕಳು, ಆದ್ರೆ ಇವರಲ್ಲಿ ಏನು ಈ ಸಹಜವಾದ ಮನೋಧರ್ಮ ಅಂದ್ರೆ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ, ಈಗ ಸಣ್ಣ ಮಕ್ಕಳು ಏನಾದ್ರೂ ವಸ್ತು ಸಿಗದೇ ಇದ್ದಾಗ ಹೇಗೆ ಒಂದು ರಚ್ಚೆ ಹಿಡ್ದು ಅಳೋದಿರ್ಬೋದು, ಅಥವಾ ತುಂಬಾ ಹಠಮಾರಿಗಳ ತರ ಆಡೋದಿರ್ಬೋದು, ನೆಲದ ಮೇಲೆ ಬಿದ್ದು ಹೊರಳಾಡೋದಿರ್ಬೋದು, ಇಂಥ ಒಂದು ಲಕ್ಷಣಗಳನ್ನು ತೋರಿಸೋದು, ಅಥವಾ ವಿಪರೀತ ಕೋಪ, ಆ ಕೋಪಕ್ಕೆ ಒಂದು ಕಂಟ್ರೋಲ್ ಅನ್ನೋದೇ ಇಲ್ಲ, ಕೆಲವೊಮ್ಮೆ ಮನೆಯಲ್ಲಿರೋ ಸಾಮಾನುಗಳನ್ನು ಒಡೆದು ಹಾಕೋದಿರ್ಬೋದು, ಅಥವಾ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ಕಂಟಿನ್ಯೂ ಆಗಿ ಒಂದು ವಾಗ್ದಾಳಿ ಮಾಡೋ ತರ ಒಂದು ಎದುರುತ್ತರ ಕೊಡೋದಿರ್ಬೋದು. ಸೊ ಇದೆಲ್ಲ ಲಕ್ಷಣಗಳು ಏನಿರ್ತವೆ, ಇದು ಬರೇ ತಂದೆ ತಾಯಿಯರ ಜೊತೆಗೆ ಮನೆಯಲ್ಲಿ ಮಾತ್ರ ಸೀಮಿತ ಆಗಿರೋದಿಲ್ಲ, ಇದು ಎಲ್ಲ ಕಡೆ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿಯರ ಜೊತೆ ಇರುತ್ತೆ, ಫ್ರೆಂಡ್ಸ್ ಜೊತೆ ಇರುತ್ತೆ, ಸ್ಕೂಲಲ್ಲಿ ಹೋದ್ರೆ ಟೀಚರ್ಸ್ ಜೊತೆ ಇರುತ್ತೆ, ಹೊರಗಡೆ ಸಮಾಜದಲ್ಲಿ ಯಾರ ಜೊತೆಗಾದ್ರೂ ವ್ಯವಹಾರ ಮಾಡುವಂತ ಸಂದರ್ಭ ಬಂತು ಅಂದ್ರೆ ಅಲ್ಲೂ ಮಗು ಇದೇ ತರ ಬಿಹೇವ್ ಮಾಡ್ತಾ ಇರುತ್ತೆ. ಸೊ 6 ವಯಸ್ಸಿಗಿಂತ ಮಗು ಮೇಲ್ಪಟ್ಟಿರುತ್ತೆ, ಆದ್ರೆ 10ನೇ ವಯಸ್ಸಿಗಿಂತ ಮುಂಚೆನೆ ಮಗುವಲ್ಲಿ ಈ ತರ ವ್ಯತ್ಯಾಸಗಳನ್ನ ಗಮನಿಸಿರ್ತೀವಿ. ಇದೊಂದು ಅಂಶ. ಇದನ್ನ ಬಿಟ್ರೆ ವಾರದಲ್ಲಿ ಅಟ್ಲೀಸ್ಟ್ 3 ಬಾರಿ ಆದ್ರೂ ಮಗು ಈ ತರ ಒಂದು ಅಂದ್ರೆ ಬಿಹೇವಿಯರ್ ತೋರಿಸ್ತಾ ಇರುತ್ತೆ ಅಂತ ಹೇಳ್ತೀವಿ. ಈ ತರ ಮಗು ಕಂಟಿನ್ಯೂಸ್ ಆಗಿ ಮಾಡಿ ಕನಿಷ್ಠ 1 ವರ್ಷ ಕಾಲ ಹಿಂಗೆ ನಡೀತಾ ಹೋಯ್ತು ಅಂತ ಹೇಳಿದ್ರೆ ಈ ಮಗುಗೆ ಡಿಸ್ರಪ್ಟಿವ್ ಮೂಡ್ ಡಿಸ್ರೆಗ್ಯುಲೇಷನ್ ಡಿಸಾರ್ಡರ್ ಇದೆ ಅಂತ ಹೇಳ್ಕೊಂಡು ಆ ಮೂಡ್ ಏನು ಅಂದ್ರೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಅಥವಾ ಡಿಸ್ರೆಗ್ಯುಲೇಷನ್ ಏನಿರುತ್ತೆ ಅದನ್ನ ಹತೋಟಿಗೆ ತರೋದಕ್ಕೆ ಸಹಾಯನ ಕೊಡಬೇಕಾಗುತ್ತೆ ಅಂತ ಹೇಳ್ತೀವಿ. ಕಡೆಯದಾಗಿ ಡಿಸ್ಥೈಮಿಯಾ. ಈಗ ಡಿಸ್ಥೈಮಿಯಾ ಅಂದ್ರೆ ಏನು, ಇದು ಒಂದು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಗಿಂತ ಸ್ವಲ್ಪ ಭಿನ್ನ ಇರುತ್ತೆ. ಅಂದ್ರೆ ಖಿನ್ನತೆ ಲಕ್ಷಣಗಳಿರ್ತಾವೆ, ಆದ್ರೆ ಇದಕ್ಕಿಂತ ಮುಂಚೆ ಹೇಳಿರೋ ಅಷ್ಟು ಮಟ್ಟದ ತೀವ್ರತೆಯಲ್ಲಿ ಇರೋದಿಲ್ಲ. ಮಗು ಈ ಕೆಲಸಗಳನ್ನ ಮಾಡ್ತಾ ಹೋದ್ರೂ ಕೂಡ ಮಗುಗೆ ಒಂದು ಯಾವುದೇ ವಿಚಾರದಲ್ಲೂ ಜಾಸ್ತಿ ಖುಷಿ ಅನ್ಸೋದಿಲ್ಲ ಇರ್ಬೋದು. ಈಗ ಮಗುನ ನೀವು ಕರೆದು ಕೇಳಿದ್ರೆ ನೀನ್ ಲಾಸ್ಟ್ ಯಾವಾಗಪ್ಪ ಖುಷಿ ಪಟ್ಟಿದ್ದೆ ಅಂತ ಕೇಳಿದ್ರೆ ಮಗು ಏನ್ ಹೇಳುತ್ತೆ, ಖುಷಿ ಅಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ, ನನ್ಗೆ ಏನ್ ಮಾಡಿದ್ರು ಖುಷಿನೇ ಸಿಗೋದಿಲ್ಲ ಆತರ. ಸೊ ಮಗು ಯಾವಾಗ್ಲೂ ಒಂಥರ ಮಂಕ್ ಆಗಿರುತ್ತೆ, ಆದ್ರೆ ಕ್ಲಿನಿಕಲ್ ಡಿಪ್ರೆಷನ್ ಇರುವಷ್ಟು ಸಿಂಪ್ಟಮ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲದೆ ಇರಬಹುದು. ಸೊ ಈ ತರ ಇದ್ದಾಗ 1 ವರ್ಷದ ಕಾಲ ಇದ್ದಾಗ ನಾವು ಮಗುಗೆ ಡಿಸ್ಥೈಮಿಯಾ ಅನ್ನುವಂತ ಒಂದು ಡಿಪ್ರೆಷನ್ ರೂಪದಲ್ಲಿ ಇರುವಂತ ಕಾಯಿಲೆನೇ ಇದೆ ಅಂತ ಹೇಳಿ ಪರಿಗಣಿಸ್ತೀವಿ.
0: ಮೇಡಮ್, ಈ ಒಂದು ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಈ ಖಿನ್ನತೆ ಅನ್ನುವಂಥದ್ದು ಬಂದಾಗ ಒಬ್ಬ ವೈದ್ಯರಾಗಿ ಇದು ಎಷ್ಟು ಸಾಮಾನ್ಯ ಅಂತ ತಾವು ಹೇಳ್ತೀರಾ?
1: ಈಗ ನಾವು ಏನ್ ಗಮನಿಸ್ತೀವಿ ಅಂದ್ರೆ ಕೆಲವೊಮ್ಮೆ ಆಸ್ ಯಂಗ್ ಆಸ್ 3 ಇಯರ್ಸ್ ಮಗುಗೆ 3ನೇ ವಯಸ್ಸಿನಲ್ಲೂ ಕೂಡ ಕೆಲವೊಮ್ಮೆ ಖಿನ್ನತೆ ಲಕ್ಷಣಗಳು ಇರಬಹುದು ಅಂತ ಹೇಳ್ತೀವಿ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಈಗ ಮನೆಯಲ್ಲಿ ಯಾವ ತರ ವಾತಾವರಣ ಇದೆ, ಅಥವಾ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಮನೆಯಲ್ಲಿ ಮೇ ಬಿ ಮಗು ಹುಟ್ಟುತ್ತಾನೆ, ತಾಯಿ ತೀರ್ಕೊಂಡಿದ್ದಾಳೆ, ಸೊ ಮಗುಗೆ ಹೆಚ್ಚು ಆರೈಕೆ ಮಾಡುವಂತವ್ರು ಯಾರೂ ಇಲ್ಲ, ತಂದೆ ಸಿಂಗಲ್ ಪೇರೆಂಟ್ ಆಗಿದ್ದಾರೆ, ತಂದೆ ಯಾರೋ ಯಾರ್ದೋ ಸಹಾಯದ ಜೊತೆಗೆ ಮಗುನ ಬೆಳೆಸ್ತಾ ಇದ್ದಾರೆ, ಈ ತರ ಎಲ್ಲ ಇದ್ದಾಗ ಮಗುಗೆ ಅಷ್ಟು ಸಣ್ಣ ಏಜಲ್ಲೇ ಹೆಚ್ಚಂದ್ರೆ ಹೆಚ್ಚು 3 ಇಲ್ಲ 4ನೇ ವಯಸ್ಸಿನಲ್ಲಿಯೇ ಖಿನ್ನತೆ ಕಾಯಿಲೆ ಲಕ್ಷಣಗಳು ಕಾಡಬಹುದು. ಆದ್ರೆ ಮಗುಗೆ ಅದನ್ನ ಏನು ಭಾವನಾತ್ಮಕವಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇರೋದ್ರಿಲ್ಲ, ಹಾಗಾಗಿ ಹೆಚ್ಚಾಗಿ ಈ ಮಕ್ಕಳನ್ನ ಯಾರು ಗುರುತಿಸೋದಿಲ್ಲ ಅಂತ ಹೇಳಿ ಕಂಡು ಬಂದಿದೆ ಸಂಶೋಧನೆಗಳ ಪ್ರಕಾರ. ಸೊ 3ರಿಂದ 17 ವರ್ಷ ವಯಸ್ಸಿನ ಮಕ್ಕಳನ್ನ ಗಮನಿಸಿದಾಗ ಈಗ ಭಾರತದಲ್ಲಿ ಆಗಿರುವಂತ ಅಧ್ಯಯನಗಳ ಪ್ರಕಾರ ಕನಿಷ್ಠ 3% ಜನರಂತೂ ಈ ವಯಸ್ಸಿನಲ್ಲಿರೋರಲ್ಲಿ ಖಿನ್ನತೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಹೆಚ್ಚಾಗಿ ಗಮನಕ್ಕೆ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹದಿಹರೆಯದಲ್ಲಿ ಈಗ ಹೆಣ್ಮಕ್ಳಲ್ಲಿ ಆದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ಬೋದು, ಅದರಿಂದಾಗಿ ಈ ಹದಿಹರೆಯದ ವಯಸ್ಸಲ್ಲಿ ಹೆಚ್ಚಾಗಿ ಖಿನ್ನತೆ ಕಾಯಿಲೆಗಳು ಬರಬಹುದು. ಇಲ್ಲ ಗಂಡು ಮಕ್ಕಳಲ್ಲಾದ್ರೆ ಹೆಚ್ಚಾಗಿ ಕೆಲವೊಮ್ಮೆ ಈ ವಯಸ್ಸಿನಲ್ಲಿ ಮಾದಕ ದ್ರವ್ಯ ವ್ಯಸನ ಮಾಡೋದಿರ್ಬೋದು. ಸೊ ಅದೆಲ್ಲ ಅಂದ್ರೆ ಕೆಟ್ಟ ಅಭ್ಯಾಸಗಳಿಂದಾನು ಕೂಡ ಮಗುವಿಗೆ ಕೆಲವೊಮ್ಮೆ ಈ ವಯಸ್ಸಿನಲ್ಲಿ ಹದಿಹರೆಯದಲ್ಲಿ ಏನು ಈ ಖಿನ್ನತೆ ಕಾಯಿಲೆ ಬರಬಹುದು ಅಂತ ಹೇಳಿ ಕಂಡು ಬಂದಿದೆ. ಇದು ಏನಾಯ್ತು, ಪ್ಯೂರ್ಲಿ ಅಂದ್ರೆ ಸೈಕಾಟ್ರಿಕ್ ಡಿಸಾರ್ಡರ್ಸ್ ಆಯ್ತು. ಈಗ ಇದನ್ ಬಿಟ್ಟು ಕೆಲವೊಮ್ಮೆ ನಾವು ಮಕ್ಕಳಲ್ಲಿ ಏನ್ ಗಮನಿಸ್ತೀವಿ, ಮಕ್ಕಳಲ್ಲಿ ಮಧುಮೇಹ ರೋಗ ಅಂದ್ರೆ ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲಿ ಎಪಿಲೆಪ್ಸಿ ಅಪಸ್ಮಾರದ ಕಾಯಿಲೆ ಇರುತ್ತೆ, ಫಿಟ್ಸ್ ಬರ್ತಾ ಇರುತ್ತೆ, ಸೊ ದೀರ್ಘಕಾಲದ ಏನೋ ನೋವು ಅನುಭವಿಸ್ತಾ ಇರುತ್ತೆ ಮಗು. ಇಲ್ಲ ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆ ಇರಬಹುದು, ಇಲ್ಲ ಸಣ್ಣ ಮಕ್ಕಳಲ್ಲಿ ಅತಿ ಸಣ್ಣ ವಯಸ್ಸಿಂದ ಉಬ್ಸದ ಕಾಯಿಲೆ, ಅಸ್ತಮಾ ಕಾಯಿಲೆ ಇರಬಹುದು. ಸೊ ಈ ತರ ಎಲ್ಲ ಒಂದು ದೈಹಿಕವಾಗಿನೂ ಕೂಡ ಮಗುವಿಗೆ ಕಾಯಿಲೆ ಅಂತ ಇದ್ದಾಗ ಮಗುಗೆ ಅದ್ರ ಸಂಬಂಧನೂ ಟ್ರೀಟ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾಗ ಕೆಲವೊಮ್ಮೆ ಮಗುಗೆ ಸೆಕೆಂಡರಿ ಡಿಪ್ರೆಸಿವ್ ಡಿಸಾರ್ಡರ್ಸ್ ಬರುವಂತ ಚಾನ್ಸಸ್ ಗಳು ಇರ್ತಾವೆ ಅಂತ ಹೇಳ್ತೀವಿ.
0: ಮೇಡಮ್, ಈಗ ಒಂದು ಮಗು ಖಿನ್ನತೆಯಿಂದ ಬಳಲ್ತಾ ಇದೆ ಅಂತ ಗಮನ ಇಟ್ಟು ನೋಡೋದಾದ್ರೆ ಆ ಮಗುವಿನಲ್ಲಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ?
1: ಈಗ ಮಕ್ಕಳಲ್ಲಿ ಕಾಣುವಂತ ಖಿನ್ನತೆ ದೊಡ್ಡವರಿಂದ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ ದೊಡ್ಡವರಲ್ಲಿ ಅಟ್ಲೀಸ್ಟ್ ಹೇಳೋದಕ್ಕೆ ಬರುತ್ತೆ, ಈಗ ಮಗುಗೆ ಇದು ಖಿನ್ನತೆ ಅನ್ನೋದು ಅರ್ಥ ಆಗೋದಿಲ್ಲ. ಈಗ ಮಗುವಲ್ಲಿ ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇದು ಮನಸ್ಥಿತಿ ಬದಲಾವಣೆ. ಈಗ ಮಗು ಮುಂಚೆ ಖುಷಿಯಾಗಿ ಲವಲವಿಕೆಯಿಂದ ಇದ್ದಂತ ಮಗು ಇತ್ತೀಚೆಗೆ ಯಾವ ತರ ಎಲ್ಲರೂ ಗಮನಿಸಿರ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯಕ್ಕಿಂತ ಹೆಚ್ಚು ದುಃಖಿತವಾಗಿದೆ ಮಗು, ಅಥವಾ ಅವಂತರ ಕಿರಿಕಿರಿ ಉಂಟಾಗ್ತಾ ಇದೆ ಮಗುಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಅಂತ ಹೇಳಿ ಗಮನಿಸಿರ್ತಾರೆ. ಹೆಚ್ಚಾಗಿ ಇದು ಗಮನಕ್ಕೆ ಬರೋದು ಸ್ಕೂಲ್ ಟೀಚರ್ಸ್, ಮಗು ಸರಿಯಾಗಿ ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಟೀಚರ್ಸ್ ಫಸ್ಟ್ ಗಮನಿಸ್ತಾರೆ ಇದನ್ನ. ಅದನ್ನ ಬಿಟ್ಟು ಮನೆಯಲ್ಲಿ ಪೇರೆಂಟ್ಸ್ ಕೂಡ ಮನೆಯಲ್ಲೇ ಇರೋ ಪೇರೆಂಟ್ಸ್ ಆಗಿ ಮಗು ಜೊತೆ ಸಮಯನ ಜಾಸ್ತಿ ಕಳೀತಾ ಇದಾರಂತಂದ್ರೆ ಅವ್ರ ಗಮನಕ್ಕೂ ಬರಬಹುದು. ಇನ್ನೊಂದು ಮೋಜಿನ ಚಟುವಟಿಕೆಯಲ್ಲಿ ಆಸಕ್ತಿ ಕೊರತೆ. ಈಗ ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ಮಗು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅತೀ ಮುಂದಿರುತ್ತೆ, ಆದ್ರೆ ಇತ್ತೀಚೆಗೆ ಅದು ಯಾಕೋ ಸ್ಪೋರ್ಟ್ಸ್ ಪೀರಿಯಡ್ ಬಂದ ತಕ್ಷಣ ಮಗು ಆ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡೋದ್ರಲ್ಲಿ ಆಸಕ್ತಿನೇ ಕಳ್ಕೊಂಡ್ ಬಿಟ್ಟಿದೆ. ಆ ಪೀರಿಯಡ್ ಬಂದ ತಕ್ಷಣ ಏನೋ ಒಂದ್ ಕಾರಣ ಹೇಳಿ ನಂಗೆ ಕೈ ಕಾಲು ನೋವು ಅದನ್ನು ಇದನ್ನು ಅಂತ ಮಗು ಅದನ್ನ ತಪ್ಪಿಸ್ತಾ ಇದೆ. ಹಿಂಗೂ ಒಂದು ಗಮನಕ್ಕೆ ಬರ್ಬೋದು. ಇನ್ನೊಂದು, ಮಗುವಲ್ಲಿ ಹೆಚ್ಚಾಗಿ ಆಯಾಸ. ಮಗು ಊಟ ಮಾಡ್ಕೊಂಡೇ ಹೋಗಿರುತ್ತೆ ಸ್ಕೂಲ್ಗೆ, ಆದ್ರೂ ಕೂಡ ಯಾಕೋ ಸುಸ್ತು, ಆಯಾಸ, ತಲೆ ಚಕ್ಕರ್ ಬಂದ ಹಾಗಾಗುತ್ತೆ ಅಂತ ಹೇಳೋದು, ಇದು ಇನ್ನೊಂದು ಲಕ್ಷಣ ಇರ್ಬೋದು. ಕೆಲವೊಮ್ಮೆ ನಕಾರಾತ್ಮಕ ಸ್ವಮಾತು, ಅಂದ್ರೆ ಮಗುಗೆ ತನ್ನ ಬಗ್ಗೆ ಏನೋ ಒಂದು ಕೀಳರಿಮೆ, ಇದರಿಂದಾಗಿ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳೋದು, ಇಲ್ಲ ಏನೋ ಮಗು ನನ್ನಿಂದ ಮುಂದೆ ಏನೋ ಆಗೋದಿಲ್ಲ, ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಬಿ ಎ ಫೇಲ್ಯೂರ್, ಈ ತರ ಏನಾದ್ರೂ ಮಾತಾಡೋದು. ಸೊ ಮುಂಚೆ ಯಾವ ತರ ಈಗ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಮಗು, ಅದು ಶೈಕ್ಷಣಿಕವಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ಮಗು ಎಷ್ಟು ಆಸಕ್ತಿಯಿಂದ ಎಲ್ಲ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿತ್ತು, ಇತ್ತೀಚೆಗೆ ಅದರಿಂದ ಎಲ್ಲ ಒಂಥರ ಅಂದ್ರೆ ಡಿಕ್ಲೈನ್. ಮಗು ಯಾವ್ದ್ರಲ್ಲೂ ಪಾರ್ಟಿಸಿಪೇಟು ಮಾಡ್ತಾ ಇಲ್ಲ, ಅಥವಾ ಮಗು ಒಂಥರ ಪ್ರದರ್ಶನ ಅನ್ನೋದೇನು ಕೊಡ್ತಾ ಇತ್ತು ಯಾವುದೇ ಆಕ್ಟಿವಿಟಿಯಲ್ಲೂ ಅದು ಕುಂಠಿತವಾಗಿದೆ ಅನ್ನೋದು ಗಮನಕ್ಕೆ ಬರೋದು. ಕೆಲವೊಮ್ಮೆ ಶಾಲೆಗೆ ಹೋಗಕ್ಕೆ ನಿರಾಕರಣೆ ಅನ್ನೋದನ್ನ ತೋರಿಸೋದು, ಇಲ್ಲ ಬಯಾಲಜಿಕಲ್ ಫಂಕ್ಷನ್ಸ್ ಅಂದ್ರೆ ಊಟ ನಿದ್ದೆಯಲ್ಲಿ ಕೆಲವೊಮ್ಮೆ ಸಮಸ್ಯೆ ಆಗೋದು, ಮಗುಗೆ ಮನೆಯಲ್ಲಿ ರಾತ್ರಿ ನಿದ್ದೆಯೇ ಬರ್ತಾ ಇಲ್ಲ ಅಂತ ಹೇಳಿ ಸ್ಕೂಲಲ್ಲಿ ಹೋಗಿ ಮಲ್ಗಿಬಿಡೋದಿರಬಹುದು, ಈ ತರಾನು ನಾವು ಗಮನಿಸಬಹುದು.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಎಲ್ಇಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ಕೆಎಲ್ಇ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಮಗುವಿನಲ್ಲಿ ಈ ಒಂದು ಖಿನ್ನತೆ ಕಾಣಿಸ್ಕೊಳ್ಳೋದಿಕ್ಕೆ ಕಾರಣಗಳೇನಿರಬಹುದು ಅಂತ?
2: ಈಗ ಮಕ್ಕಳು ಮತ್ತು ಹದಿಹರೆಯದಲ್ಲಿ ಖಿನ್ನತೆಗೆ ನಿಖರವಾಗಿ ಇದೇ ಕಾರಣ ಅಂತ ತಜ್ಞರಿಗೆ ಯಾರಿಗೂ ತಿಳಿದಿಲ್ಲ. ಆದರೆ ನಾವು ಏನ್ ಗಮನಿಸ್ತೀವಿ, ಈಗ ಜೆನೆಟಿಕ್ಸ್ ಮತ್ತೆ ಪರಿಸರದ ಅಂಶಗಳು, ಈಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇದೆರಡು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾವೆ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಅಂತ ಹೇಳಿದ ತಕ್ಷಣ ಏನು, ಈಗ ಕುಟುಂಬದಲ್ಲಿ ಆಲ್ರೆಡಿ ತಂದೆ ತಾಯಿಯರಿರ್ಬೋದು ಇಲ್ಲ ಅಜ್ಜ ಅಜ್ಜಿ ಇರ್ಬೋದು, ಯಾರಿಗಾದ್ರೂ ಕುಟುಂಬದ ಹಿನ್ನೆಲೆ ಅನ್ನೋದನ್ನ ನಾವು ತಗೊಂಡಾಗ ಆ ಮನೆಯಲ್ಲಿ ಯಾರಿಗೋ ಒಂದು ಖಿನ್ನತೆ ಕಾಯಿಲೆ ಇರುತ್ತೆ, ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ಮೇಲಿರ್ತಾರೆ, ಈ ತರ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಇದನ್ನ ಬಿಟ್ಟು ಕೆಲವೊಮ್ಮೆ ದೈಹಿಕವಾಗಿ ಅನಾರೋಗ್ಯ, ಈಗ ನಾವು ಆಲ್ರೆಡಿ ಹೇಳಿದ್ರ ಮಗುಗೆ ಅತಿ ಸಣ್ಣ ವಯಸ್ಸಲ್ಲಿ ಯಾವುದೋ ಒಂದು ಭಯಾನಕ ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಅನ್ಕೊಳ್ಳಿ, ಅದರಿಂದ ಏನಾಗ್ಬಿಡುತ್ತೆ ಆ ಮಗುವಿನ ಒಂದು ಅಂದ್ರೆ ದೈನಂದಿನ ಜೀವನ, ಬೇರೆ ನಾರ್ಮಲ್ ಮಕ್ಕಳು ಹೇಗಿದ್ದಾರೆ ಆತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮಗುಗೆ ಫಾರ್ ಎಕ್ಸಾಂಪಲ್ ಈಗ ಚೈಲ್ಡ್ಹುಡ್ ಅಲ್ಲೇ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದ್ರೆ, ಆ Type 1 diabetes ಅಂತ ಹೇಳ್ತೀವಿ, ಈ ಸಂದರ್ಭದಲ್ಲಿ ಮಗು ಬರೇ ಆಹಾರದ ಮುಖಾಂತರ ಅದನ್ನ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಬರೋದಿಲ್ಲ, ಮೇ ಬಿ ಮಗುಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾ ಇರಬೇಕಾಗುತ್ತೆ. ಸೊ ಬೇರೆ ಬೇರೆ ಆ ಮಗುಗೆ ಎಲ್ಲ ಅಂದ್ರೆ ಒಂದು ಒತ್ತಡ ಇರುತ್ತೆ, ನಿನ್ ಲೈಫ್ ಸ್ಟೈಲ್ ಇದೇ ತರ ಇರಬೇಕು ಅದೇ ತರ ಇರಬೇಕು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಮಗುಗೆ ಒಂದು ಖಿನ್ನತೆ ಕಾಯಿಲೆ ಅನ್ನೋದು ಬರುವಂತ ಚಾನ್ಸಸ್ ಗಳು ಇರ್ತವೆ. ಇದನ್ನ ಹೊರತುಪಡಿಸಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಈಗ ಪರಿಸರದ ಅಂಶಗಳು ಅಂತ ಹೇಳಿ ನಾವು ತಗೊಂಡಾಗ, ಈಗ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ, ತಂದೆ ತಾಯಿಯರು ಅನ್ಯೋನ್ಯವಾಗಿದ್ದಾರ, ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಡಿವೋರ್ಸ್ ಆಗಿರ್ಬೋದು, ಅವ್ರ ವಿಚ್ಛೇದನ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನೋ ಒಂದು ಸಂದರ್ಭ ಬಂದು ಫ್ಯಾಮಿಲಿಗೆ ಸ್ಥಳಾಂತರ ಆಗುವಂತ ಒಂದು ಸಂದರ್ಭ ಬಂದಿರಬಹುದು. ಸೊ ಇದರಿಂದಾಗಿ ಆ ಮಗುಗೆ ಮುಂಚೆ ಯಾವ ವಾತಾವರಣದಲ್ಲಿ ಬೆಳೆದಿತ್ತು, ತನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಯಾರಿದ್ರು ಅವರೆಲ್ಲ ಬಿಟ್ಟು ಹೋದ್ರು, ನಾವು ಬೇರೆ ಯಾವುದೋ ಊರಿಗೆ ಹೋಗ್ತಾ ಇದೀವಿ ಅಂದಾಗ ಅದು ಕೂಡ ತಾತ್ಕಾಲಿಕವಾಗಿ ಕೆಲವೊಮ್ಮೆ ಖಿನ್ನತೆ ಲಕ್ಷಣನ ಉಂಟು ಮಾಡಬಹುದು. ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಅತಿ ಅಂದ್ರೆ ಕ್ಲೋಸ್ ಆಗಿದ್ದವರಂತ ಮರಣ, ಈಗ ಅಜ್ಜ ಅಜ್ಜಿ ಇರ್ಬೋದು, ಮಕ್ಕಳು ಕೆಲವೊಮ್ಮೆ ನಾವು ಗಮನಿಸ್ತೀವಿ ಅಜ್ಜ ಅಜ್ಜಿಗೆ ತುಂಬಾ ಕ್ಲೋಸ್ ಇರ್ತಾರೆ, ಸೊ ಅಜ್ಜ ಅಜ್ಜಿ ಎಲ್ಲಿಯಾದ್ರೂ ಹಠಾತ್ತನೆ ಅವ್ರದ್ದು ಮರಣ ಆಯ್ತು ಅಂತ ಹೇಳಿದ್ರೆ, ಇದರಿಂದನೂ ಕೂಡ ಮಗುಗೆ ಕೆಲವೊಮ್ಮೆ ಖಿನ್ನತೆ ಅನ್ನೋ ಲಕ್ಷಣನು ಕಾಣಬಹುದು. ಇದನ್ನ ಹೊರತುಪಡಿಸಿ ಮಗುಗೆ ಎಲ್ಲಿಯಾದ್ರೂ ಮಾದಕ ದ್ರವ್ಯ ವ್ಯಸನ ಉಂಟಾಗಿದೆ, ಅಥವಾ ಬೇರೆ ಯಾರಾದ್ರೂ ಸ್ಕೂಲ್ ಅಲ್ಲಿ ಮಗುಗೆ ರಾಗಿಂಗ್ ಮಾಡ್ತಾ ಇದ್ದಾರೆ, ಮಗುಗೆ ಏನೋ ಹಿಂಸೆ ಆಗ್ತಾ ಇದೆ, ಇದಕ್ಕೆ ಮಗುಗೆ ಯಾರು ಒಂದು ಪರಿಹಾರ ಅಥವಾ ಏನೋ ಸೊಲ್ಯೂಷನ್ ಅನ್ನೋದನ್ನು ಕೊಡ್ತಾ ಇಲ್ಲ ಅಂತಾದಾಗ, ಈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಅಂದ್ರೆ ಹೊರಗಡೆ ಇರೋ ಪರಿಸರದ ಅಂಶಗಳಿಂದನೂ ಕೂಡ ಕೆಲವೊಮ್ಮೆ ಮಗುವಲ್ಲಿ ಖಿನ್ನತೆ ಕಾಯಿಲೆ ಬರುವಂತ ಸಾಧ್ಯತೆ ಇದೆ ಅಂತೀವಿ.
1: ಮೇಡಮ್, ಇನ್ನು ಈ ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಗೆ ಕಾರಣವಾಗುವಂತಹ ಯಾವುದಾದ್ರೂ ಅಪಾಯಕಾರಿ ಅಂಶಗಳೇನಾದ್ರೂ ಇದೆಯಾ ಅಂತ?
2: ಈಗ ಅಪಾಯಕಾರಿ ಅಂಶಗಳು ಅಂದ್ರೆ ನಾವು ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಚೈಲ್ಡ್ಹುಡ್ ಡಿಪ್ರೆಷನ್. ಈಗ ಕುಟುಂಬದಲ್ಲಿ ಒಂದು ಹೆಚ್ಚಾಗಿ ಯಾವಾಗ್ಲೂ ಘರ್ಷಣೆ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಅದು ತಂದೆ ತಾಯಿ ಮಧ್ಯ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಮತ್ತೆ ತಂದೆ ತಾಯಿ ಮಧ್ಯ ಇರ್ಬೋದು, ಈ ತರ ಒಂದು ವಾತಾವರಣದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂದಾಗ ಆ ಮಗುವಿನ ಮೇಲೆ ಒಂದು ಅದು ಪ್ರಭಾವ ಅನ್ನೋದು ಬಿದ್ದೇ ಬೀಳುತ್ತೆ. ಯಾಕಂತ ಹೇಳಿದ್ರೆ ಮಗುಗೆ ಯಾವತ್ತು ಯಾರು ಖುಷಿಯಾಗಿರೋದು ನೋಡೇ ಗೊತ್ತಿಲ್ಲ, ಯಾವಾಗ್ಲೂ ಮನೆಯಲ್ಲಿ ಒಂಥರ ಘರ್ಷಣೆ, ಒಂಥರ ವಾತಾವರಣನೇ ಸರಿ ಇಲ್ಲ ಅಂತಾದಾಗ ಆ ಮಗುವಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಾಮ ಆಗಬಹುದು ಅಂತ ಹೇಳ್ತೀವಿ. ಇನ್ನೊಂದು ಪರ್ಟಿಕ್ಯುಲರ್ಲಿ ಸಣ್ಣ ವಯಸ್ಸಿನಲ್ಲಿ ಆಗುವಂತ ಬೇರೆ ಪ್ರತಿಕೂಲ ಅನುಭವಗಳಿರ್ಬೋದು, ಈಗ ಎಲ್ಲಿಯಾದ್ರೂ ಕೆಲವೊಮ್ಮೆ ಸ್ಕೂಲ್ ಅಲ್ಲಿ ಟೀಚರ್ಸ್ ಇಂದ ಅತಿಯಾಗಿ ಹಿಂಸೆ ಆಯ್ತು, ಅಥವಾ ಎಲ್ಲಿಯಾದ್ರೂ ಮಗುಗೆ ಬೇರೆ ಯಾವುದೋ ರೀತಿಯಲ್ಲಿ ಏನೋ ಒಂದು ಟ್ರಾಮಾ ಆಗಿದೆ ಅಂತ ಹೇಳಿದ್ರೆ, ಮಗುಗೆ ಅದರಿಂದ ರಿಕವರಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದರಿಂದಾನೆ ಖಿನ್ನತೆ ಕಾಯಿಲೆ ಬರಬಹುದು ಅಂತ ಹೇಳ್ತೀವಿ. ಈಗ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಕೊಡಕ್ ಹೋದ್ರೆ, ಕೆಲವೊಮ್ಮೆ ಈಗ ಚೈಲ್ಡ್ಹುಡ್ ಅಲ್ಲಿ ಮಗು ಹುಟ್ಟದಾಗ ಮಗುಗೆ ಏನಾದ್ರೂ ಅಂದ್ರೆ ಕಡಿಮೆ ತೂಕದ ಜನನ ಆಗಿತ್ತು, ಅಥವಾ ಮೆದುಳಿಗೆ ಏನಾದ್ರೂ ಗಾಯ ಆಗಿತ್ತು, ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದ ಮಗು ಬಳಲ್ತಾ ಇತ್ತು ಅಂತ ಹೇಳಿದ್ರು ಕೂಡ ಮಗುಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು. ಇದನ್ನ ಬಿಟ್ರೆ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಈಗ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಎಟ್ ಮೋರ್ ರಿಸ್ಕ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಹೆಣ್ಮಗು ಪ್ರೌಢಾವಸ್ಥೆಗೆ ಬಂತು ಅಂತ ಹೇಳಿದ್ರೆ ಮಗುಗೆ ಆ ಮುಟ್ಟು ಅನ್ನೋ ಸಂದರ್ಭದಲ್ಲಿ ಆಬ್ವಿಯಸ್ಲಿ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗ್ತವೆ. ಹಾಗಾಗಿ ನಾವು ಇನ್ ಜನರಲ್ ನೋಡಕ್ ಹೋದ್ರೆ ಹೆಣ್ಮಕ್ಳಲ್ಲಿ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಡಿಪ್ರೆಸಿವ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ ಕಾಯಿಲೆಗಳು ಬರುವಂತ ಚಾನ್ಸಸ್ ಗಳು ಜಾಸ್ತಿ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಎಲ್ಲಿಯಾದ್ರೂ ಸ್ಕೂಲ್ ಅಲ್ಲಿ ಮಗುಗೆ ಬೇರೆ ತರದ ಕಾಯಿಲೆಗಳಿಂದ, ಈಗ ಆಲ್ರೆಡಿ ಹೇಳಿರೋ ತರ ADHD ಇರ್ಬೋದು, ಕೆಲವೊಮ್ಮೆ ಆಟಿಸಮ್ ಇರ್ಬೋದು, ಇದೆಲ್ಲ ಸಮಸ್ಯೆ ಇದ್ದಾಗ್ಲೂ ಕೂಡ ಮಗುವಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು ಅಂತ ಹೇಳ್ತೀವಿ.
1: ಮೇಡಮ್, ನೀವು ಈಗ ಬಾಲ್ಯದಲ್ಲಿ ಕಂಡು ಬರುವಂತಹ ಈ ಖಿನ್ನತೆಗಿರುವ ತೊಡಕುಗಳು ಏನು ಅಂತ?
2: ಈಗ ತೊಡಕು ಅಂತ ಹೇಳಿದ್ರೆ ಮುಖ್ಯವಾಗಿ ಕಾಂಪ್ಲಿಕೇಶನ್. ಈಗ ಒಂದು ಮಗುಗೆ ಖಿನ್ನತೆ ಕಾಯಿಲೆ ಇದೆ, ಆದ್ರೆ ಆ ಖಿನ್ನತೆ ಕಾಯಿಲೆಗೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನೋದನ್ನ ಸಕಾಲದಲ್ಲಿ ಒದಗಿಸಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು? ಈಗ ನಾವು ಪ್ರತಿದಿನ ಟಿವಿಯಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಇತ್ತೀಚೆಗೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಮತ್ತೆ ಹದಿಹರೆಯದವರಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ಎಲ್ಲರಲ್ಲೂ ಅಂತ ಹೇಳಲಿಲ್ಲ ಅಂತ ಹೇಳಿದ್ರು ಕೂಡ ಅದರಲ್ಲಿ ಒಂದು ಶೇಕಡ ಮಗುವಿನಲ್ಲಾದ್ರೂ ಕೂಡ ಕೆಲವೊಮ್ಮೆ ಈ ತರ ಖಿನ್ನತೆ ಲಕ್ಷಣ ಇದ್ದು ಆ ಮಗುಗೆ ಟ್ರೀಟ್ಮೆಂಟ್ ಅಥವಾ ಹೆಲ್ಪ್ ಸಹಾಯ ಅನ್ನೋದು ಸರಿಯಾಗಿ ಸಿಗದೆ ಮಗು ಈ ತರ ಒಂದು ದುಡುಕು ನಿರ್ಧಾರನ ತಗೊಂಡಿರ್ಲಿಕ್ಕೆ ಸಾಧ್ಯತೆಗಳಿರ್ತವೆ. ಇನ್ನೊಂದು, ಮಗು ಎಲ್ಲಿಯಾದ್ರೂ ಕೆಲವೊಮ್ಮೆ ಈ ಖಿನ್ನತೆ ಕಾಯಿಲೆಯಿಂದಾನೇ ಕೂಡ ಮಗುಗೆ ಶಾಲೆಯಲ್ಲಿ ಶೈಕ್ಷಣಿಕ ತೊಡಕಾಗ್ಬಹುದು. ಅಂದ್ರೆ ಮಗುಗೆ ಸರಿಯಾಗಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಓದಿದ್ದು ಸರಿಯಾಗಿ ನೆನ್ಪುಳಿತಾ ಇಲ್ಲ. ಸೊ ಇದೆಲ್ಲ ಒಂದು ಸಮಸ್ಯೆ ಆದಾಗ ಏನಾಗುತ್ತೆ, ಮಗುಗೆ ಮುಂದಿನ ಶೈಕ್ಷಣಿಕ ಜೀವನ ಇರ್ಬೋದು ಅಥವಾ ಯಾವುದೇ ಒಂದು ಫೀಲ್ಡ್ ಅಲ್ಲೂ ಕೂಡ ಮಗುಗೆ ಅದು ಒಂದು ತೊಡಕನ್ನ ಉಂಟು ಮಾಡಬಹುದು. ಇನ್ನೊಂದು, ಗಂಡು ಹುಡುಗರಲ್ಲಿ ಎಸ್ಪೆಷಲಿ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ಖಿನ್ನತೆ ಲಕ್ಷಣ ಇದ್ದಾಗ ಕೆಲವೊಮ್ಮೆ ಮಕ್ಕಳು ಏನ್ ಮಾಡ್ತಾರೆ, ಸರಾಯಿ ಇರಬಹುದು ಇಲ್ಲ ಗಾಂಜಾ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅದರಿಂದ ಎಲ್ಲಿಯಾದ್ರೂ ನನ್ನ ಮೂಡ್ ಸರಿಯಾಗುತ್ತಾ ಅಂತ ಒಂದು ಅಂದ್ರೆ ಏನು ಅವರು ಅದನ್ನ ಪ್ರಯತ್ನ ಮಾಡಿ ನೋಡ್ತಾರೆ. ಯಾಕಂದ್ರೆ ಟ್ರೀಟ್ಮೆಂಟ್ ಅಂತೂ ಸಿಕ್ಕಿಲ್ಲ, ಸೊ ಇದರಿಂದ ಆದ್ರೂ ಅಂದ್ರೆ ತಾತ್ಕಾಲಿಕವಾಗಿ ಆದ್ರೂ ಅವ್ರಿಗೆ ಏನ್ ಚಿಂತೆ ಆಗ್ತಾ ಇದೆ ಅಥವಾ ಅದೇನು ಖುಷಿ ಅನ್ನೋದು ಅನಿಸ್ತಾ ಇಲ್ಲ, ಅದನ್ನ ಪಡ್ಕೊಳ್ಳೋದ್ರ ಸಂಬಂಧ ಅವ್ರು ಏನ್ ಮಾಡ್ತಾರೆ, ಈ ತರ ಮಾದಕ ದ್ರವ್ಯ ವ್ಯಸನಕ್ಕೂ ಕೂಡ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ.
1: ಮೇಡಮ್, ಇನ್ನು ಇವಾಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಕಿರಿಕಿರಿ ಅನ್ನುವಂಥದ್ದು, ಸಿಟ್ಟು ಅನ್ನುವಂಥದ್ದು ಅದು ಸಾಮಾನ್ಯವಾಗಿದ್ದೇ ಇರುತ್ತೆ ಅಂತ ತಾವ್ ಹೇಳಿದ್ರಿ. ಇವಾಗ ಅದು ಅಲ್ಲದೆ ಮಕ್ಕಳಲ್ಲಿ ಈ ಒಂದು ಖಿನ್ನತೆ ಕಂಡು ಬರ್ತಾ ಇದೆ ಅಂತ ಹೇಗೆ ನಿರ್ಣಯ ಮಾಡಲಾಗುತ್ತೆ?
2: ಈಗ ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಮಗು ಆಸ್ಪತ್ರೆಗೆ ಬರ್ತಾ ಇದೆ ತಂದೆ ತಾಯಿಯರ ಜೊತೆಗೆ, ಈ ತರ ಮಗುವಿನ ವರ್ತನೆ ಅನ್ನೋದು ಮುಂಚಿನ ತರ ಇಲ್ಲ. ಇತ್ತೀಚೆಗೆ ಜಾಸ್ತಿ ಬೇಜಾರು, ಸುಸ್ತು, ಕಿರಿಕಿರಿ ಈ ತರ ಗಮನಕ್ಕೆ ಬಂತು ಅಂತ ಹೇಳಿದ್ರೆ, ಫಸ್ಟ್ ನಾವ್ ಏನ್ ಗಮನಿಸ್ತೀವಿ ಅಂತ ಅಂದ್ರೆ, ಈಗ ಖಿನ್ನತೆ ಕಾಯಿಲೆ ಲಕ್ಷಣ ಏನಿದೆ ಅದೇ ಲಕ್ಷಣವನ್ನ ಉಂಟು ಮಾಡುವಂತ ಬೇರೆ ಯಾವ್ದಾದ್ರು ಮೆಡಿಕಲ್ ಡಿಸಾರ್ಡರ್ಸ್ ಇದೆಯಾ ಮಗುವಿಗೆ? ಫಸ್ಟ್ ಆಫ್ ಆಲ್, ಫಿಸಿಕಲ್ ಹೆಲ್ತ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಮಗುವಲ್ಲಿ ಎಲ್ಲಿಯಾದ್ರೂ ಅನೇಮಿಯಾ, ರಕ್ತಹೀನತೆ ಕಾಯಿಲೆ ಇದೆಯಾ, ಅಥವಾ ದೀರ್ಘಕಾಲದ ನೋವು ಅಂತ ಮಗು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಿಯಾದ್ರೂ ಅನ್ಡಯಾಗ್ನೋಸ್ಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ನಾವು ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಮಗುವಿನ ಹಸಿವೆ ಕಡಿಮೆ ಆಗಿದೆ, ಊಟ ಕಡಿಮೆ ಮಾಡ್ತಾ ಇದೆ, ಇತ್ತೀಚೆಗೆ ಮಗು ವೆಯ್ಟ್ ಲಾಸ್ ಆಗ್ತಾ ಇದೆ, ಹಾಗೆ ದೀರ್ಘಕಾಲದ ನೋವು ಅಂತ ಮಗು ನರಳ್ತಾ ಇದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಾವು ಮಗುಗೆ ಎಲ್ಲಿಯಾದ್ರೂ ಸಣ್ಣ ವಯಸ್ಸಿನಲ್ಲಿಯೇ ಕ್ಯಾನ್ಸರ್ಕಾರಿ ಏನಾದ್ರೂ ಕಾಯಿಲೆಗಳಿದ್ದಾವ ಅಂತ ಹೇಳಿ ರೂಲ್ ಔಟ್ ಮಾಡಬೇಕಾಗುತ್ತೆ. ಮಗುವಿನಲ್ಲಿ ಡಯಾಬಿಟಿಸ್ ಇರ್ಬೋದು ಅಥವಾ ಅಪಸ್ಮಾರ ಫಿಟ್ಸ್ ಕಾಯಿಲೆ ಇದೆಯಾ ಅಂತ ಹೇಳಿನೂ ರೂಲ್ ಔಟ್ ಮಾಡಬೇಕಾಗುತ್ತೆ. ಇದನ್ನ ಬಿಟ್ಟು ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಅಥವಾ ಕೆಲವೊಮ್ಮೆ ವಿಟಮಿನ್ ಡಿ ಕೊರತೆ ಇಂದಾನೂ ಕೂಡ ಮಗುವಿನಲ್ಲಿ ಖಿನ್ನತೆ ಲಕ್ಷಣ ಎಲ್ಲಿಯಾದ್ರೂ ಉಂಟಾಗ್ತಾ ಇದೆಯಾ ಅಂತ ಹೇಳಿ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಯಾವುದೇ ಕಾರಣದಿಂದಾನೂ ಕೂಡ ಕೆಲವೊಮ್ಮೆ ಖಿನ್ನತೆ ಲಕ್ಷಣ ತರಾನೇ ಅದು ಅಂದ್ರೆ ತದ್ರೂಪಿಯಾಗಿರಬಹುದು. ಸೊ ನಮ್ಗೆ ಗೊತ್ತಿರೋದಿಲ್ಲ ನಾವು. ಸೊ ಮಗುವಲ್ಲಿ ಈ ಡಿಸಾರ್ಡರ್ಸ್ ಇದೆ ಅಂತ ರೂಲ್ ಔಟ್ ಮಾಡಿದ ಮೇಲೆನೆ ಮಗುವಿಗೆ ಎಲ್ಲಾ ಸಿಂಪ್ಟಮ್ಸ್ಗಳು ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಈ ಮಗುವಲ್ಲಿ ಖಿನ್ನತೆ ಕಾಯಿಲೆ ಇದೆ ಅಂತ ಹೇಳ್ಕೊಂಡು ಅದ್ರ ಸಂಬಂಧ ಟ್ರೀಟ್ಮೆಂಟ್ ಕೊಡಕ್ಕೆ ಬರುತ್ತೆ.
1: ಮೇಡಮ್, ಈಗ ಮಕ್ಕಳಲ್ಲಿ ಈ ಒಂದು ಖಿನ್ನತೆಗೆ ಒಂದು ಚಿಕಿತ್ಸೆ ಇದೆ ಅಂತ ಆದ್ರೆ ಯಾವ ರೀತಿಯ ಚಿಕಿತ್ಸೆಯನ್ನ ನೀಡಲಾಗುತ್ತೆ?
2: ಈಗ ಮಕ್ಕಳಲ್ಲಿ ಖಿನ್ನತೆ ಕಾಯಿಲೆ ಇದ್ದಾಗ ಎರಡು ರೂಪದ ಚಿಕಿತ್ಸೆನ ನಾವು ಪ್ರಿಫರ್ ಮಾಡ್ತೀವಿ. ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಮಗುಗೆ ತೀವ್ರವಾಗಿ ಖಿನ್ನತೆ ಕಾಯಿಲೆ ಇದ್ರೆ ಮಾತ್ರ ನಾವು ಮೆಡಿಕೇಶನ್ಸ್ ಅಂದ್ರೆ ಔಷಧಿಗಳನ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ CBT ಅಂದ್ರೆ ಏನು, ಅರಿವಿನ ಹಾಗೂ ವರ್ತನೆಯ ಚಿಕಿತ್ಸೆ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಗುಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಸ್ಕೂಲಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದಾವ, ಸೊ ಮಗುವಿನ ಜೊತೆಗೆ 1-to-1 ಸೆಷನ್ ಮಾಡಿ ಮಗುವಲ್ಲಿ ಏನಾದ್ರೂ ಕಷ್ಟಕರ ಸನ್ನಿವೇಶಗಳನ್ನ ನಿಭಾಯಿಸಲಿಕ್ಕೆ ಕೌಶಲ್ಯಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದ್ರೆ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈಗ ತೊಂದರೆ ಅನ್ನೋದು ಎಲ್ಲರ ಮನೆಗಳಲ್ಲೂ ಇರುತ್ತೆ, ಆದ್ರೆ ಎಲ್ಲಾ ಮನೆ ಮಕ್ಕಳು ಕೂಡ ಡಿಪ್ರೆಷನ್ ಕಾಯಿಲೆಗೆ ತುತ್ತಾಗೋದಿಲ್ಲ. ಸೊ ಈ ಮಗುವಿನಲ್ಲಿ ಆ ಕೋಪಿಂಗ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಕೋಪ್ ಅಪ್ ಮಾಡೋದು ಅನ್ನೋದ್ರ ಬಗ್ಗೆ ಮಗುವಿನ ಜೊತೆಗೆ ಚರ್ಚೆಗಳನ್ನ ಮಾಡ್ತೀವಿ. ಹಾಗೆ ಕೆಲವು ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಈಗ ವಿಶ್ರಾಂತಿ ತಂತ್ರಗಳು ಅಂತ ಹೇಳ್ತೀವಿ. ಮಗುಗೆ ಅಕಸ್ಮಾತ್ ವಿಪರೀತವಾಗಿ ಕಿರಿಕಿರಿ ಅನಿಸ್ತು ಅಥವಾ ಏನಾದರೂ ಆ ಸಂದರ್ಭದಲ್ಲಿ ವಿಪರೀತ ಆತಂಕ ಆಯಿತು ಅಂತ ಹೇಳಿದ್ರೆ ಆ ಮಗು ಆ ಸಂದರ್ಭದಲ್ಲಿ ತನ್ನ ಮನಸ್ಸನ್ನು ತಾನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ. ಹಾಗೆ ಅವ್ರಿಗೇನಾದ್ರೂ ನಕಾರಾತ್ಮಕ ಯೋಚನೆಗಳು ಜಾಸ್ತಿ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಆ ವಿಚಾರಗಳಿಂದ ಮನಸ್ಸನ್ನು ಹೇಗೆ ಡೈವರ್ಟ್ ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಮಗುವಿನ ಜೊತೆಗೆ ಚರ್ಚೆಗಳನ್ನ ಮಾಡ್ತೀವಿ.
1: ಮೇಡಮ್, ಇನ್ನು ಈ ಮಕ್ಕಳಲ್ಲಿ ಒಂದು ಈ ಖಿನ್ನತೆ ಬರದಂತೆ ನಾವು ಏನ್ ಮಾಡಬಹುದು ಅಂತ ಹೇಳ್ತೀರಾ ನಮ್ಮ ಕೇಳುಗರಿಗೆ?
2: ಈಗ ಸಹಜವಾಗಿ ಖಿನ್ನತೆ ಬರದೇ ಇರೋ ತರ ಅಂತೂ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಟೈಮ್ಸ್ ಅದು ಮೆದುಳಲ್ಲಿ ಆಗಿರುವಂತಹ ರಾಸಾಯನಿಕ ಪದಾರ್ಥಗಳ ವ್ಯತ್ಯಾಸಗಳಿಂದ ಇರ್ಬೋದು, ಅಥವಾ ಜೆನೆಟಿಕಲಿ ಕೂಡ ಬಂದಿರುವಂತ ಚಾನ್ಸಸ್ ಗಳಿರ್ತವೆ. ಹಾಗಾಗಿ ಒಬ್ಬ ಪೋಷಕರಾಗಿ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ಮಗುವಿನ ಜೀವನದಲ್ಲಿ ಆದಷ್ಟು ಈ ಒತ್ತಡ ಅನ್ನೋದು ಬಂದಾಗ ಅದನ್ನ ಮಗು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಒಂದು ಸಪೋರ್ಟ್ ಅನ್ನೋದನ್ನ ಹೇಗ್ ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ವಿಚಾರ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಅಂದ್ರೆ ಈ ಕೆಲವು ಕಿವಿಮಾತುಗಳನ್ನ ಅಂದ್ರೆ ಬಳಕೆ ಮಾಡಬಹುದು. ಈಗ ಒಂದು ದೈನಂದಿನ ವ್ಯಾಯಾಮ ಅಂದ್ರೆ ಫಿಸಿಕಲಿ ನಾವು ಯಾವಾಗ್ಲೂ ಒಂದು ಫಿಟ್ ಆಗಿರೋದ್ರ ಸಂಬಂಧ ನಾವೇನ್ ಮಾಡ್ಬೇಕು, ಅದು ಮಗು ಹಾಗೂ ಮಗುವಿನ ತಂದೆ ತಾಯಿ ಎಲ್ರು ಜೊತೆಯಾಗಿ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಇನ್ನೊಂದು, ಮನೆ ಹಾಗೂ ಶಾಲೆಯಲ್ಲಿ ಒಂದು ಅಂದ್ರೆ ಸುರಕ್ಷಿತ ಹಾಗೂ ಬೆಂಬಲ ನೀಡುವಂತ ವಾತಾವರಣ ಇರಬೇಕು ಅಂತ ಹೇಳ್ತೀವಿ. ಅಕಸ್ಮಾತ್ ಮಗುಗೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಗು ಹತ್ರ ಫಸ್ಟ್ ಬಂದು ತಂದೆ ತಾಯಿಯರ ಹತ್ರ ಅದನ್ನ ಬಾಯ್ಬಿಟ್ಟು ಹೇಳಬೇಕು ಅನ್ನೋದನ್ನ ಮುಂಚಿತವಾಗಿಯೇ ಹೇಳೋದು ಉತ್ತಮ. ಇಲ್ಲಾಂದ್ರೆ ಮಗು ಏನ್ ಮಾಡುತ್ತೆ, ಶಾಲೆಯಲ್ಲಿ ಏನಾದ್ರೂ ಮಗುಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ ಮಗು ಅದನ್ನ ಹೇಳದೆ ತಾನೇ ಅದನ್ನ ಅನುಭವಿಸಿ ಮತ್ತೆ ಖಿನ್ನತೆ ಕಾಯಿಲೆಗೆ ತುತ್ತಾಗೋ ಸಾಧ್ಯತೆಗಳಿರ್ತವೆ. ಇನ್ನೊಂದು, ಸಾಕಷ್ಟು ನಿದ್ರೆ ಮತ್ತೆ ಸಮತೋಲಿತ ಆಹಾರಗಳು, ಆದಷ್ಟು ಜಂಕ್ ಫುಡ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲಿ ಪ್ರಿಪೇರ್ ಆಗುವಂತದ್ದೇ ಏನು ಸಮತೋಲಿತ ಊಟಗಳನ್ನ ಆಹಾರಗಳನ್ನ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಆದಷ್ಟು ಪೋಷಕರು ಏನ್ ಮಾಡಕ್ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದ್ರೆ, ಮಗುವಿನ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಕಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಅದು ಮನೆಗೆಲ್ಸ ಒಟ್ಟಾಗಿ ಮಾಡೋದಿರ್ಬೋದು, ಒಂದು ವಾಕಿಂಗ್ ಹೋಗೋದಿರ್ಬೋದು, ಇಲ್ಲ ಏನಾದ್ರ ಜೊತೆಯಲ್ಲಿ ಕೂತು ಕತೆ ಓದೋದಿರ್ಬೋದು, ಪುಸ್ತಕ ಓದೋದಿರ್ಬೋದು, ಸಾಧ್ಯ ಆದ ಹೋಗಿ ಎಲ್ಲಿಯಾದ್ರೂ ಹೊರಾಂಗಣದಲ್ಲಿ ಜೊತೆಯಲ್ಲಿ ಆಟ ಆಡೋದಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಮಗುಗೆ ಆ ಪೇರೆಂಟ್ಸ್ ಜೊತೆಗೆ ಬಾಂಡಿಂಗ್ ಅನ್ನೋದು ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಸಮಸ್ಯೆ ಆದ ತಕ್ಷಣ ಮಗು ಬಂದು ಹೇಳೋ ಚಾನ್ಸಸ್ ಗಳು ಜಾಸ್ತಿ ಆಗ್ತವೆ. ಮಗು ತಾನಾಗೆ ತನ್ನ ಮನಸ್ಸಿನಲ್ಲಿ ಎಲ್ಲ ಅಂದ್ರೆ ಅದುಮಿಟ್ಕೊಳ್ಳೋ ಬದಲು ಮಗು ಎಕ್ಸ್ಪ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಮಗುಗೆ ಸಹಾಯ ಕೊಡೋದು ಸುಲಭ ಆಗುತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವಂತಹ ಈ ಖಿನ್ನತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಖಿನ್ನತೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ಮೇಣುಧ್ವನಿ 90.4 FM. ನಮಸ್ಕಾರ.
3: कैंसर हॉस्पिटल नेहरू नगर बेळगाव.
4: कैंसर कोणत्याही प्रकारचा असो अत्याधुनिक उपचार एकाच छताखाली भेटतील.
3: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
4: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे
3: तुमच्या आरोग्यासाठी नवीन आशेचे किरण केली कॅन्सर हॉस्पिटल.
4: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
3: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
4: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
3: फोन नंबर 08312552500 आणि 247377.
4: मोबाईल नंबर 6360712326 किंवा टोल फ्री नंबर 1099.
3: आजच भेट द्या केली कॅन्सर हॉस्पिटल बेळगाव येथे.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleifarm.edu.
3: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 to 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 and 11. ಮೊಬೈಲ್ ಸಂಖ್ಯೆ 7978-64-4281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

चलना भूल जाए, शम्मा जलना भूल जाए, धड़कन धड़कना भूल जाए।

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1-18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1-July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ, ಬಸವನಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ಓಪಿಡಿ ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

Nirega madani sa, nirega madani sa.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0832471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
2: One Life, Ambika Infra Build & Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care.
3: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
4: ತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳ

0: ಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1 ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇ ಸಾನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು, ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು, ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ 1 ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: हेलो एंड वेलकम बैक टू वेणु ध्वनि 90.4 KLE कनसु. आप सुन रहे हैं आप सभी का पसंदीदा शो बी रिलैक्स आरजे आयुष के साथ. देखिए दोस्तों, सोशल मीडिया या कोई भी ऐसा ऐप कुछ टाइम के लिए बहुत अच्छा है. आपकी नॉलेज बढ़ा सकता है, आपको हेल्प कर सकता है कुछ नया एक्सप्लोर करने में, लेकिन इसके कई सारे ड्रॉबैक्स है. इसी के साथ बहुत सारी परेशानियां भी साथ में आती है. आप सोशल मीडिया यूज कीजिए लेकिन बहुत ही सावधानी से, और उसी के साथ आप अपना कीमती टाइम अपने परिवार को भी दीजिए, ये बहुत ज्यादा जरूरी है। ऑनलाइन रहने से ज्यादा आपको आपका टाइम आपके परिवार को देना चाहिए। वो जो मेमोरीज जो आप आपके परिवार के साथ बनाओगे ना, वो ऑनलाइन चैट से कई ज्यादा बढ़कर होगी और उससे कई ज्यादा बेहतर होगी। देखिए, रील्स बनाए पर रियल लाइफ का भी ध्यान रखिए, क्योंकि रील और रियल लाइफ में एक बहुत बड़ा फर्क होता है, बहुत बड़ा अंतर होता है, क्योंकि रियल वर्ल्ड इज ऑलवेज बेटर देन द वर्चुअल वर्ल्ड। उम्मीद है आज के इस इन्फॉर्मेटिव एपिसोड में आपको मजा आया होगा। मैं आपसे मिलूंगा जल्द एक और नए टॉपिक के साथ। हमारे शो बी रिलैक्स में बने रहिए और सुनते रहिए वेणु ध्वनि 90.4 KLE कनसु आरजे आयुष के साथ। बाय बाय, हैव अ ग्रेट इवनिंग अहेड। हंसते रहिए, मुस्कुराते रहिए। बाय बाय, सी यू, शब्बा खैर।

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.